ಮಹ ಓಂ ಪರಂಜ್ಯೋತಿಷೇ ನಮಃ ಓಂ ಪದ್ಮಗರ್ಭಾಯ ನಮಃ ಓಂ ಸಲಿಲಾಯ ನಮಃ ಓಂ ತತ್ವಾಧಿಕಾಯ ನಮಃ ಓಂ ಸರ್ಗಾಯ ನಮಃ ಓಂ ದೀರ್ಘಾಯ ನಮಃ ಓಂ ಶ್ರಗ್ವಿಣೇ ನಮಃ ಓಂ ಪಾಂಡರಾಂಗಾಯ ನಮಃ ಓಂ ಘೋರಾಯ ನಮಃ ಓಂ ಬ್ರಹ್ಮರೂಪಿಣೇ ನಮಃ ಓಂ ನಿಷ್ಕಲಾಯ ನಮಃ

ಸಿದ್ಧಿದಾಯ ನಮಃ, ಓಂ ಮಧುರಾಯ ನಮಃ, ಓಂ ಉಪಾಧಿರಹಿತಾಯ ನಮಃ, ಓಂ ಸುಕೃತರಾಶಯೇ ನಮಃ, ಓಂ ಮುನೀಶ್ವರಾಯ ನಮಃ, ಓಂ ಶಿವಾನಂದಾಯ ನಮಃ, ಓಂ ರಿಪುಘ್ನಾಯ ನಮಃ, ಓಂ ತೇಜೋರಾಶಯೇ ನಮಃ, ಓಂ ಅಣುತ್ತಮಾಯ ನಮಃ, ಓಂ ಚತುರ್ಮೂರ್ತಿವಪುಸ್ಥಾಯ ನಮಃ, ಓಂ ಬುದ್ಧೀಂದ್ರಿಯಾತ್ಮನೇ ನಮಃ, ಓಂ ಉಪದ್ರವಹರಾಯ ನಮಃ, ಓಂ ಪ್ರಿಯಸಂದರ್ಶನಾಯ ನಮಃ, ಓಂ ಭೂತನಾಥಾಯ ನಮಃ, ಓಂ ಮೂಲಾಯ ನಮಃ, ಓಂ ವೀತರಾಗಾಯ ನಮಃ, ಓಂ ನೈಷ್ಕರ್ಮ್ಯಾಯ ನಮಃ, ಓಂ ವಿರೂಪಾಯ ನಮಃ, ಓಂ ಷಟ್ಚಕ್ರಾಯ ನಮಃ, ಓಂ ವಿಶುದ್ಧಯೇ ನಮಃ, ಓಂ ಕೂಲೇಶಾಯ ನಮಃ, ಓಂ ಅವಣಿಭರ್ತ್ರೇ ನಮಃ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருநாளை போவார் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: குருப்யோ நமஹ. எல்ல மகனியர்கோ நமஸ்கார. ಈ ವಿಡಿಯೋದಲ್ಲಿ ತಿರುನಾಳೈಪೋವಾರ್ ಅನ್ನುವ ನಾಯನಾರ್ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ. ತಿರುನಾಳೈಪೋವಾರ್ ಅನ್ನೋದು ನಂದ ಅನ್ನುವ ಹೆಸರಿನವರ ಅನ್ವರ್ಥನಾಮ. ತಿರುನಾಳೈಪೋವಾರ್ ಅಂತಂದರೆ ನಾಳೆ ಹೋಗೋರು ಅಂತ ಅರ್ಥ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಏನು ವಿವರಣೆ ಕೊಟ್ಟಿದ್ದಾರೆ ಅಂತಂದರೆ, ಶೆಮ್ಮೆಯೇ ತಿರುನಾಳೈಪೋವಾರ್ಕುಂ ಅಡಿಯೇ ಅಂತ. ಶೆಮ್ಮೆಯೇ ಅಂತಂದರೆ ಏನು ಅಂದರೆ, ದ ಪರ್ಫೆಕ್ಟ್, ಪರಿಶುದ್ಧರಾದವರು, ಅತ್ಯಂತ ಪರಿಶುದ್ಧರಾದವರು, ಮನಸ್ಸಿನಲ್ಲಿ ಏನೂ ಕಳಂಕ ಇಲ್ಲ, ಬಹಳ ಪರಿಶುದ್ಧರಾದ ತಿರುನಾಳೈ ಪೋವಾರ್ ಅವರಿಗೆ ನಾನು ದಾಸನು ಅನ್ನೋ ಅಂಥ ಅರ್ಥ ಆ ವಾಕ್ಯದ್ದು. ನಾನು ಹೇಳಿದ ಹಾಗೆ ಈ ನಾಯನಾರನವರ ಹೆಸರು ನಂದ ಅಂತ. ಇವರು ಚೋಳರಾಜ್ಯದ ಆದನೂರ್ ಅನ್ನುವ ಸ್ಥಳದಲ್ಲಿ ಹುಟ್ಟಿ ಅಲ್ಲಿ ವಾಸವಾಗಿದ್ದರು. ಇವರು ಹುಟ್ಟಿದ್ದು ಅಸ್ಪೃಶ್ಯ ಜನಾಂಗದಲ್ಲಿ, ಅಂಟಚಬಲ್ ಆ ಜನಾಂಗದಲ್ಲಿ ಹುಟ್ಟಿದ್ದು. ಆದರೆ ಇವರ ಒಂದು ಹುಟ್ಟಿದ ಮೂರುವರೆ ವರ್ಷದಲ್ಲಿಯೇ ಇವರಿಗೆ ಈಶ್ವರನಲ್ಲಿ ಅತೀವವಾದ ಒಂದು ಭಕ್ತಿ ಇದ್ದಿತ್ತು. ಅದು ಹೇಗೆ ಬಂತು, ಯಾವ ಪೂರ್ವಜನ್ಮದ ಸಂಸ್ಕಾರವೋ ಗೊತ್ತಿಲ್ಲ, ಆ ತರಹ ಇವರಿಗೆ ಶಿವಭಕ್ತಿ, ಪರಮೇಶ್ವರನಲ್ಲಿ ಭಕ್ತಿ. ಯಾವ ಥರ ಭಕ್ತಿ, ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾಯಿದ್ರು, ಅಪ್ಪ ಈಶ್ವರನೇ, ನನಗೆ ಯಾರೂ ಗತಿ ಇಲ್ಲ, ನೀನೇ ನನಗೆ ಗತಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ಈ ತರಹ ಇವರ ಮೂರು ವರ್ಷದಿಂದ ಬಾಲಕನಿಂದ ಮಗು ಆವಾಗಲಿಂದಲೇ ಈ ಭಕ್ತಿ ಶಿವನಲ್ಲಿ. ಸರಿ, ಬೆಳೆದು ಸ್ವಲ್ಪ ಸ್ವಲ್ಪ ದೊಡ್ಡವರಾದರೂ ನಾನು ಹೇಳಿದಾಗೆ ಇವರು ಅಸ್ಪೃಶ್ಯ ಜನಾಂಗದವರು, ಅಂಟಚಬಲ್ಲು. ಮತ್ತು ಇವರ ಜನಾಂಗದವರು ಹಾಗೇ ಇದ್ದರು. ಇವರ ಶಿವಭಕ್ತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ತಮ್ಮ ಜೊತೆಯಲ್ಲಿದ್ದವರಿಗೆ ಎಲ್ರಿಗೂ ಹೇಳೋರು, ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದರು. ನೋಡಿ, ನೀವೆಲ್ಲ ಈಶ್ವರನ ಧ್ಯಾನ ಮಾಡಿ, ನಿಮ್ಗೆ ಒಳ್ಳೆಯದಾಗತ್ತೆ, ಈಶ್ವರನ ಒಳ್ಳೇದು ಮಾಡ್ತಾನೆ. ನಮ್ಮಲ್ಲಿರುವ ಕೆಟ್ಟ ಪದ್ಧತಿಗಳನ್ನು ಮಾಡಬೇಡಿ, ಅಂದರೆ ಪ್ರಾಣಿ ಬಲಿ ಕೊಡೋದೆಲ್ಲ ಬೇಡ, ನಿಲ್ಲಿಸಿಬಿಡಬೇಕು, ಸುರಾಪಾನ ಅಂತಹ ಪದ್ಧತಿಗಳು ಬೇಡ, ಶಿವ ಧ್ಯಾನವನ್ನು ಮಾಡೋಣ, ಶಿವನ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡೋಣ, ಆದ ಹಾಗೆ ನಮಗೆ ಹೇಗೆ ಸಾಧ್ಯವೋ ಹಾಗೆ ಮಾಡೋಣ ಎಂಬುದಾಗಿ ಎಲ್ರಿಗೂ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದಿದ್ದರಿಂದ ಈ ನಂದ ಅವರ ಮೇಲೆ ಅವರ ಜನಾಂಗದವರಿಗೆ ಬೇಕಾದಷ್ಟು ಜನಗಳಿಗೆಲ್ಲ ಇವರನ್ನು ಕಂಡರೆ ಒಂದು ತರಹ ಗೌರವ, ಮರ್ಯಾದೆ ಇದೆಲ್ಲ ಬೆಳೆಯಿತು. ಬೆಳೆದು ಇವರು ಏನು ಮಾಡಿದ್ರು, ದೇವಸ್ಥಾನಗಳಿಗೆಲ್ಲ ಹೋಗೋರು, ದೂರದಿಂದಲೇ ಆಚೆಯಿಂದಲೇ ದೇವರ ದರ್ಶನ ಮಾಡೋರು. ಶಿವಸೇವೆ ಏನಾದರೂ ಮಾಡಬೇಕಲ್ಲ, ಪರಮೇಶ್ವರನಿಗೇನಾದರೂ ಕೈಂಕರ್ಯ ಮಾಡಬೇಕಲ್ಲ, ಏನು ಮಾಡೋರು, ಇವರ ಜನಾಂಗದ ಪ್ರಕಾರ ಏನು ಮಾಡಬಹುದಾಗಿತ್ತು ಅಂತಂದರೆ, ಇವರು ಈ ಸತ್ತ ದನಗಳ ಚರ್ಮವನ್ನು ತೆಗೆದು ಅದನ್ನು ಹದಗೊಳಿಸಿ ಈ ದೇವಸ್ಥಾನಗಳಲ್ಲಿ ಉಪಯೋಗವಾಗತ್ತಂಥ, ಉಪಯೋಗಿಸುವಂಥ ನಗಾರಿ, ಭೇರಿ ಮುಂತಾದ ವಾದ್ಯಗಳನ್ನು ಅವರಿಗೆ ದೇವಸ್ಥಾನಗಳಿಗೆ ಮಾಡಿಕೊಡ್ತಾಯಿದ್ರು, ಪೂರ್ವಚನ ಇದನ್ನೆಲ್ಲ ಕೊಡ್ತಾಯಿದ್ರು. ಇದು ಇವರು ಮಾಡ್ತಾ ಇದ್ದಂಥ ಒಂದು ಶಿವ ಕೈಂಕರ್ಯ. ಮತ್ತು ಇದು ಇವರಿಗೆ ಇವರ ಜೀವನೋಪಾಯವೂ ಇದ್ದಿರಬಹುದು. ಹೀಗೆ ಇವರಲ್ಲಿ ಶಿವಭಕ್ತಿ ಬೆಳೀತಾ ಬೆಳೀತಾ ಬೆಳೀತಾ ಏನಾಯಿತು, ತಮ್ಮ ಜೊತೆಯಲ್ಲಿರೋರಿಗೂ ಕೂಡ ಅದೇ ಹೇಳ್ತಾಯಿದ್ರು. ತಿರುಪುಂಗೂರ್ ಅನ್ನೋ ಊರಿಗೆ ಹೋದರು. ಅಲ್ಲಿ ಈಶ್ವರನದ ದರ್ಶನ ಮಾಡಬೇಕು ಅಂತ ತಿರುಪುಂಗೂರ್ ಅನ್ನೋ ಊರಿಗೆ ಹೋದರು. ದೇವಸ್ಥಾನದ ಆಚೆಯೇ ನಿಂತಿದ್ದಾರೆ, ಹೋಗೋ ಹಾಗಿಲ್ವಲ್ಲ, ಕೀಳು ಜಾತಿಯಲ್ಲಿ ಹುಟ್ಟುಬಿಟ್ಟನಲ್ಲಪ್ಪ ದೇವರೇ ಅಂತ ಎಷ್ಟೋ ಮರುಗಿದ್ದಾರೆ ಇವರು. ದರ್ಶನ ಮಾಡೋಕ್ಕಾಗ್ತಾ ಇಲ್ವಲ್ಲ, ಇಂತಹ ಜಾತಿನಲ್ಲಿ ಹುಟ್ಟಿಸ್ಬಿಟ್ಟಿಯಲ್ಲ ಅಂತ. ಸೊ ಆ ಊರಿಗೆ ಹೋಗಿ ಶಿವನ ದರ್ಶನ ಮಾಡೋಕ್ಕೆ ಆಚೆನೇ ನಿಂತಿದ್ದಾರೆ. ಅಲ್ಲಿ ಏನಾಗಿದೆ, ಒಂದು ದೊಡ್ಡ ಬಸವ ನಂದಿ ಶಿವನ ಅಡ್ಡಳಾಗಿ ನಿಂತಿದೆ. ಇವರಿಗೆ ಕಾಣ್ತಾ ಇಲ್ಲ, ಈಶ್ವರನು ದರ್ಶನವಾಗ್ತಾ ಇಲ್ಲ. ಅಯ್ಯೋ ಹೀಗಾಗೋಯ್ತಲ್ಲ ಅಂಥೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡಿದ್ರು. ಅಪ್ಪ ಈಶ್ವರ, ನಾನು ಬಂದಿದ್ದೀನಿ ನಿನ್ನ ದರ್ಶನಕ್ಕೋಸ್ಕರ, ಈ ನಂದಿ ಅಡ್ಡವಾಗಿ ಬೆಟ್ಟದ ಹಾಗೆ ಇದೆ, ಸ್ವಲ್ಪ ಅದನ್ನು ಪಕ್ಕಕ್ಕೆ ಜರುಗುವಂತೆ ಹೇಳಪ್ಪ, ನನಗೆ ದರ್ಶನವಾಗಲಿ ಅಂತ ಹೇಳಿದ್ರೆ ಈಶ್ವರ ತಕ್ಷಣ ಅನುಗ್ರಹ ಮಾಡಿ ನಂದಿಗೆ ಅಪ್ಪಣೆ ಮಾಡಿದ. ಪಕ್ಕಕ್ಕೆ ಸರಿ, ನನ್ನ ಭಕ್ತ ಬಂದಿದ್ದಾನೆ, ಆತನಿಗೆ ದರ್ಶನವಾಗಬೇಕು, ಪಕ್ಕಕ್ಕೆ ಸರಿ ಅಂತ ಹೇಳಿದರು. ತಿರುಪುನ್ಗೂರಿನಲ್ಲಿ ಶಿವನಾಜ್ಞೆ ನಂದಿ ಅದನ್ನು ಪರಿಪಾಲಿಸ್ತಾ ಪಕ್ಕಕ್ಕೆ ನಂದಿ ಜರುಗಿತು. ಜರುಗಿದ ತಕ್ಷಣ ಈತನಿಗೆ ನಂದನಿಗೆ ಪರಮೇಶ್ವರನ ದರ್ಶನವಾಯಿತು. ಬಹಳ ಸಂತೋಷಪಟ್ಟ. ಶಿವನ ದರ್ಶನವಾದರೆ ಅವನಿಗೆ ಅದೇ ತಾನೇ ಉದ್ದೇಶ, ಇನ್ನೇ ಗತಿ ಅಂತ ತಾನೇ ಹೇಳಿದ್ದಾನೆ. ಆದ್ದರಿಂದ ಬಹಳ ಸಂತೋಷವಾಯಿತು. ಇವನ ಜೊತೆಯಲ್ಲಿ ಬಂದಿದ್ದವ್ರಿಗೂ ದರ್ಶನವಾಯಿತು. ಆಹಾ, ಎಂಥ ಮಹಾತ್ಮ ಇವನು, ನಂದಿ ಕೂಡ ಪಕ್ಕಕ್ಕೆ ಸರಿದು ಬಿಡ್ತಲ್ಲ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಅಲ್ಲಿಂದ ಸಂತೋಷಗೊಂಡು ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳ ಇತ್ತು. ಶಿವನಿಗೆ ಕೈಂಕರ್ಯ ಏನಾದರೂ ಮಾಡಬೇಕಲ್ಲ, ಏನು ಮಾಡ್ದ, ಆ ಹಳ್ಳವನ್ನು ಅಗ್ದು ಅಗ್ದು ಶರೀರ ಶ್ರಮದಿಂದ ದೊಡ್ಡ ಕೊಳವನ್ನು ನಿರ್ಮಿಸಿದ. ಅಲ್ಲಿ ತನ್ನ ಶರೀರ ಶ್ರಮದಿಂದ ಶ್ರಮಪಟ್ಟು ತೆಗೆದು ಅಗೆದು ಅಗೆದು ದೊಡ್ಡ ಕೊಳವನ್ನು ಮಾಡಿ ಭಗವಂತನಿಗೆ ಆ ದೇವಸ್ಥಾನಕ್ಕೆ ಸಮರ್ಪಿಸಿದ. ಇವಾಗಲೂ ಈ ಊರಿಗೆ ಹೋಗೋದಾದರೆ ಯಾರಾದರೂ ನಂದಿ ಅಲ್ಲಿ ಪಕ್ಕಕ್ಕೆ ಜರುಗಿರುವುದನ್ನು ಕಾಣಬಹುದು. ಹೀಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಕೊಳವನ್ನೆಲ್ಲ ಮುಗಿಸಿ ಕೊಳದ ಕೆಲಸವನ್ನೆಲ್ಲ ಮುಗಿಸಿ ಮತ್ತೆ ಊರಿಗೆ ಬಂದ. ಅದೇ ಥರ ಶಿವಭಕ್ತಿ ಹೆಚ್ಚಾಗ್ತಾ ಇದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗೋದು, ಈಶ್ವರನ ದರ್ಶನ ಮಾಡೋದು, ಇದೇ ಈತನ ಒಂದು ಶರೀರದಲ್ಲಿ ಬೇರೂರು ಬಿಟ್ಟಿದೆ. ಹೀಗಿರುವಾಗ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಚಿದಂಬರಂಗೆ ಹೋಗ್ಬಿಟ್ಟು ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ದರ್ಶನ ಮಾಡಬೇಕು, ಆ ನಟರಾಜ ಮೂರ್ತಿ ಹೇಗೆ ನಾಟ್ಯವಾರದ ಅಂಥ ಮೂರ್ತಿಯನ್ನು ದರ್ಶನ ಮಾಡಬೇಕು ಅಂತ ಒಂದು ಆಸೆ ಮನಸ್ಸಿನಲ್ಲಿ ಹುಟ್ಟಿತು. ಮನಸ್ಸಿನಲ್ಲಿ ಬರೀ ಹುಟ್ಟಿದ್ದಲ್ಲ, ದಿವಸ ದಿವಸಕ್ಕೆ ಆ ಆಸೆ ಉತ್ಕಟವಾಗ್ತಾ ಇದೆ. ಅದಮ್ಯವಾದ ಆಸೆ, ಅದಮ್ಯ ಅಂದರೆ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆಸೆನ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅದಮ್ಯವಾಗಿದೆ. ಸರಿ, ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಒಂದು ವರ್ಷ ಆಯಿತು, ಎರಡು ವರ್ಷ ಆಯಿತು, ಆ ಆಸೆ ಬಹಳ ಉತ್ಕಟವಾಗ್ತಾ ಇದೆ. ಅಪೇಕ್ಷೆ, ಚಿದಂಬರಂಗೆ ಹೋಗಲೇಬೇಕು, ನಟರಾಜನನ್ನು ದರ್ಶನ ಮಾಡಲೇಬೇಕು ಅಂತ. ಆದರೆ ಅಡ್ಡ ಬರ್ತಾ ಇರೋದೇನು, ತನ್ನ ಜಾತಿ. ಹೇಗೆ ಅಲ್ಲಿ ನನ್ನನ್ನು ಯಾರು ಒಳಗೆ ಸೇರಿಸ್ತಾರಾ, ದರ್ಶನಕ್ಕೆ ಬಿಡ್ತಾರಾ ಅನ್ನೋ ಮನೋವೇದನೆ. ಸರಿ, ಇದನ್ನು ತಮ್ಮ ಜೊತೆಯಲ್ಲಿದ್ದವ್ರಿಗೆಲ್ಲ ಹೇಳಿದ್ದಾರೆ, ನಾನು ಚಿದಂಬರಕ್ಕೆ ಹೋಗ್ತೀನಿ, ನನಗೆ ಚಿದಂಬರಕ್ಕೆ ಹೋಗೋಕ್ಕೆ ಆಸೆ ಆಗಿಬಿಟ್ಟಿದೆ, ಹೋಗ್ತೀನಿ ಅಂತ. ಯಾವಾಗಪ್ಪ ಹೋಗ್ತೀಯಾ? ನಾಳೆ ಹೋಗ್ತೀನಿ, ನಾಳೆ ಹೋಗ್ತೀನಿ. ಸರಿ, ಒಂದು ದಿವಸ ಹೇಳಿದ್ದಾಯಿತು, ಎರಡು ದಿವಸ ಹೇಳಿದ್ದಾಯಿತು, ವರ್ಷಗಳಗಟ್ಟಲೆ ಇದೇ ಹೇಳ್ತಾ ಇದ್ದಾರೆ, ನಾಳೆ ಹೋಗ್ತೀನಿ ಚಿದಂಬರಂಗೆ, ನಾಳೆ ಹೋಗ್ತೀನಿ ಅಂತ. ಇದರಿಂದ ಏನಾಯಿತು, ಜನಗಳಿಗೆಲ್ಲ ಇವರನ್ನು ಕಂಡರೆ ಒಂದು ಲೇವಡಿ ಮಾಡೋ ಹಾಗಾಗೋಯಿತು, ಗೇಲಿ ಮಾಡೋದು. ಓ, ನಾಳೆ ಹೋಗ್ತಾರೆ ಇವರು, ನಾಳೆ ಹೋಗೋರು, ನಾಳೆ ಹೋಗೋರು. ಅದರಿಂದಲೇ ಇವರಿಗೆ ನಾಳೆ ಪೋವಾ, ನಾಳೆ ಹೋಗೋರು ಅಂತ ಒಂದು ಅನ್ವರ್ಥನಾಮ ಬಂದುಬಿಟ್ಟಿದೆ. ಯಾವಾಗ ಕೇಳಿದ್ರು ನಾಳೆ ಹೋಗ್ತೀನಿ, ನಾಳೆ ಹೋಗ್ತೀನಿ, ವರ್ಷಗಳಾಗೋಯ್ತು. ಹೀಗೆ ಹೇಳಿ ಕೊನೆಗೆ ಒಂದು ದಿವಸ ಆ ಆಸೆ, ಅಪೇಕ್ಷೆ, ಉತ್ಕಟವಾದ ಇಚ್ಛೆ ತಡೆಯಲಿಕ್ಕಾಗಲಿಲ್ಲ, ಹೊರಟುಬಿಟ್ರು. ಯಾರಿಗೂ ಹೇಳಲಿಲ್ಲ, ಹೊರಟೇ ಬಿಟ್ಟರು ಚಿದಂಬರಂಗೆ. ಅಷ್ಟು ಅದಮ್ಯವಾದ ಒಂದು ಅಪೇಕ್ಷೆ, ಶಿವಭಕ್ತಿ. ಹೊರಟರು, ಬಂದರು ಚಿದಂಬರಂ ಎಲ್ಲೆಗೆ ಬಂದರು. ಬಂದ ತಕ್ಷಣ ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಅಲ್ಲಿಯೇ ಎಲ್ಲೇ ಅಲ್ಲಿಯೇ ನಮಸ್ಕಾರ ಮಾಡಿದ್ರು, ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಊರೊಳಗೆ ಹೋಗೋ ಹಾಗಿಲ್ಲ, ಏನು ಮಾಡೋದು, ಆ ಊರನ್ನೇ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಶಿವನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು. ಅದು ಎಷ್ಟು ದಿವಸ ಪ್ರದಕ್ಷಿಣೆ ಮಾಡಿದ್ರು ಆ ಊರನ್ನು ಎಲ್ಲೆಯಲ್ಲಿ, ಅವ್ರಿಗೆ ತಿಳಿದು ಕೊನೆಗೆ ಮನಸ್ಸಿಗೆ ಬಹಳ ಬೇಸರವಾಯಿತು. ಅಪ್ಪ ಶಿವನೇ, ನಾನು ಇಷ್ಟು ದೂರ ಬಂದು ನಿನ್ನ ದರ್ಶನ ಪಡೆಯೋಕ್ಕಾಗ್ತಾ ಇಲ್ವಲ್ಲ, ನಿನಗೆ ನನ್ನ ಒಂದು ವೇದನೆ ಗೊತ್ತಾಗ್ತಾ ಇಲ್ವಾ ಅಂತ ಇವರು ಯೋಚನೆ ಮಾಡಿ ಹಾಗೇ ಒಂಥರ ಮಂಪರ್ನಲ್ಲಿದ್ದಾರೆ. ಪರಮೇಶ್ವರನಿಗೆ ಇವರ ಮನಸ್ಥಿತಿ ಗೊತ್ತಿಲ್ವೇ? ಗೊತ್ತಿದೆ. ತಕ್ಷಣ ಈತನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಮಂಪರ ಬಂದಾಗ ಆ ಕನಸಿನಲ್ಲಿ ಹೇಳಿದರು ನಂದನಿಗೆ, ಅಪ್ಪ ನಂದ, ಏನು ಯೋಚನೆ ಮಾಡಬೇಡ, ನೀನು ನನ್ನ ದರ್ಶನವನ್ನು ಖಂಡಿತವಾಗಿ ಪಡೀತೀಯ. ನೀನು ಏನು ಮಾಡಬೇಕು ನೀನೆಂದರೆ, ಪರಿಶುದ್ಧನಾಗಬೇಕು. ಪರಿಶುದ್ಧ ಹೇಗಾಗ್ತೀಯ? ಇಲ್ಲಿ ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡ್ತಾರೆ ಬ್ರಾಹ್ಮಣರು ಬಂದು, ಆ ಅಗ್ನಿಯಲ್ಲಿ ನೀನು ಪ್ರವೇಶ ಮಾಡಿದ ಮೇಲೆ ನೀನು ಪರಿಶುದ್ಧನಾಗ್ತೀಯ, ಆಮೇಲೆ ನಿನ್ನಲ್ಲಿಗೆ ದೇವಸ್ಥಾನದೊಳಕ್ಕೆ ಬರಬಹುದು, ನೀ ಯೋಚನೆ ಮಾಡಬೇಡ ಅಂತ ಒಂದು ಆಶ್ವಾಸನೆ. ತಕ್ಷಣ ಎಚ್ಚರವಾಯಿತು, ಏನು ಇದು ನಿಜವೇ, ಹೀಗೆ ನನ್ನನ್ನು ದರ್ಶನ ಮಾಡೋಕ್ಕೆ ಸಾಧ್ಯವೇ ಅಂತ ಇವರು ಆಶ್ಚರ್ಯ ಪಡ್ತಾ ಇರುವ ಸಮಯದಲ್ಲಿ ಅಲ್ಲಿ ಚಿದಂಬರಂ ದೇವಸ್ಥಾನದ ಬ್ರಾಹ್ಮಣರು, ಅವರಿಗೆ ಅಂದಣರುಗಳು ಅಂತ ಹೆಸರು, ಅವರು ಬಹಳ ವಿಶೇಷವಾದ ವೈಶಿಷ್ಟ್ಯವುಳ್ಳ ಬ್ರಾಹ್ಮಣರು. ಇವರ ಬಗ್ಗೆ ನಾನು ಬೇರೆ ಒಂದು ವಿಡಿಯೋ ಕೊಟ್ಟಿದ್ದೇನೆ, ಅದನ್ನು ನೀವು ನೋಡಿದ್ರೆ ಇವರು ಎಂಥ ಹೇಗೆ ಇವರು ಬೇರೆ ಬ್ರಾಹ್ಮಣರಿಂದ ಇವರು ಬೇರೆ ಹೇಗೆ ಎನ್ನುವುದು ತಿಳಿಯುತ್ತೆ. ಅವರ ಪ್ರತಿಯೊಬ್ಬರ ಬ್ರಾಹ್ಮಣರ ಕನಸಿನಲ್ಲೂ ಶಿವನು ಹೀಗೆ ಆಜ್ಞೆ ಕೊಟ್ಟಿದ್ದಾನೆ ನೋಡಿ, ನನ್ನ ಭಕ್ತ ನಂದ ಅಂತ ಊರಾಚೆ ನನಗೋಸ್ಕರ ನನ್ನ ದರ್ಶನ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಆತನನ್ನು ನೀವು ಪರಿಶುದ್ಧಗೊಳಿಸಿ, ಅಂದರೆ ಒಂದು ಅಗ್ನಿಕುಂಡವನ್ನು ತಯಾರು ಮಾಡಿ ಅದರಲ್ಲಿ ಅವನನ್ನು ಅಗ್ನಿ ಪ್ರವೇಶ ಆಗುವ ಹಾಗೆ ಮಾಡಿ ಅವನನ್ನು ಪರಿಶುದ್ಧನಾಗ್ತಾನೆ, ಆವಾಗ ನನ್ನ ಸನ್ನಿಧಿಗೆ ಕರ್ಕೊಂಡು ಬನ್ನಿ ಅಂತ ಪ್ರತಿಯೊಬ್ಬರಿಗೂ ಶಿವನ ಆಜ್ಞೆ ಆಗಿದೆ. ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಮಾರನೇ ದಿವಸ ಊರಿನ ಆಚೆ ಇರತಕ್ಕಂಥ ನಂದನನ್ನು ನೋಡೋಕ್ಕೆ ಪ್ರತಿಯೊಬ್ಬರು ಹೋದರು. ಪ್ರತಿಯೊಬ್ಬರು ಹೋದರೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನಂದನಿಗೆ, ಅಪ್ಪ ನಮಗೆ ಹೀಗೆ ಶಿವನ ಆಜ್ಞೆ ಆಗಿದೆ, ಆದ್ದರಿಂದ ನೀನು ದೇವಸ್ಥಾನಕ್ಕೆ ಬರಬೇಕು. ಬರೋದಕ್ಕೆ ಮುಂಚೆ ಇಲ್ಲಿ ನಾವು ನಿಮಗೆ ಅಗ್ನಿಯನ್ನು ತಯಾರು ಮಾಡ್ತೇವೆ, ಆ ಅಗ್ನಿಯಲ್ಲಿ ನೀನು ಪ್ರವೇಶ ಮಾಡಿ ಪರಿಶುದ್ಧನಾಗಿ ಬರ್ತಕ್ಕದ್ದು ಅಂತ ಹೇಳಿದಾಗ ಅಷ್ಟು ಜನ ಅಂಧಣರುಗಳಿಗೂ ಬ್ರಾಹ್ಮಣರಿಗೂ ಕೂಡ ನಂದನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಅಗ್ನಿಯಲ್ಲಿ ಅವರು ತಯಾರಿಸ್ತಾರೆ, ಅಗ್ನಿಯ ಅಗ್ನಿಯ ಕುಂಡದಲ್ಲಿ ಪ್ರವೇಶಿಸ್ತಾನೆ. ಹೇಗೆ ಶಿವನ ಧ್ಯಾನವನ್ನೇ ಮಾಡ್ತಾ, ಬೇರೆ ಏನೂ ಇಲ್ಲ ಮನಸ್ಸಿನಲ್ಲಿ, ಶಿವನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾನೆ. ಅಗ್ನಿಯು ಮೇಲಕ್ಕೆ ಬಗೀರಂತ ಹೇಳುತ್ತೆ. ಆವಾಗ ಹೇಗೆ ಕಂಡರು ಅಂತಂತಂದರೆ ಬ್ರಹ್ಮನು ಕಮಲದ ಮೇಲೆ ಕುಳಿತಿರೋ ಹಾಗೆ ಅಷ್ಟು ತೇಜಸ್ವಿಯಾಗಿ ಕಂಡರು ಅಂತ ಶೇಟ್ಟಿಯಾರವರು ವರ್ಣನೆ ಕೊಡ್ತಾ ಇದ್ದಾರೆ. ಸರಿ, ಈ ಥರ ಕಾಣಿಸ್ಕೊಂಡ್ರು ಅವರು. ಆಮೇಲೆ ಅಗ್ನಿಯಿಂದ ಇವರು ಪರಿಶುದ್ಧರಾಗಿ ಹೊರಬಂದರು. ಹೊರಬಂದರೆ ಯಾವ ರೀತಿ ಇದ್ದಾರೆ, ಒಂದು ಮಹಾಮುನಿಗಳು ಆಗಿ ಯಜ್ಞೋಪವೀಧವನ್ನು ಧರಿಸಿ, ತ್ರಿಪುಂಡ್ರವನ್ನು ಧರಿಸಿ, ರುದ್ರಾಕ್ಷ ಮಾಲೆಯನ್ನು ಧರಿಸಿ, ಜಟಾಧಾರಿಯಾಗಿ, ಮಹಾ ತೇಜಸ್ವಿಯಾಗಿ, ಮಹಾಮುನಿಯಾಗಿ ಈಚೆ ಬಂದರು. ಈ ಕೌತುಕವನ್ನು ನೋಡಿ ದೇವತೆಗಳು ಮೇಲಿಂದ ಏನು ಮಾಡ್ತಾ ಇದ್ದಾರೆ, ಜಯಘೋಷ ಮಾಡ್ತಾ ಇದ್ದಾರೆ. ಆಹಾ ಆಹಾ ಅಂತ ಜಯಘೋಷ ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿ ಆಗ್ತಾ ಇದೆ, ದುಂದುವಿನಾದ ಕೇಳ್ತಾ ಇದೆ. ಇಂತಹ ವೈಭವೋಪೇತವಾದ ಒಂದು ಘಟನೆ ಇಲ್ಲಿ ನಡೆಯಿತು. ಬ್ರಾಹ್ಮಣರೆಲ್ಲ ಇವರಿಗೆ ನಮಸ್ಕಾರ ಮಾಡಿ ಬಹಳ ಗೌರವದಿಂದ ದೇವಸ್ಥಾನದೊಳಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಅಲ್ಲಿ ಪರಮೇಶ್ವರನು ನೃತ್ಯ ಮಾಡಿದ ಜಾಗ, ಅದಕ್ಕೆ ಕನಕ ಸಭೆ ಅಂತ ಹೆಸರು. ಆ ಕನಕ ಸಭಾ ಮಂಟಪದಲ್ಲಿ ಇವರು ಕುಳಿತು ಪರಮೇಶ್ವರನಲ್ಲಿ ಧ್ಯಾನಾಸಕ್ತರಾಗಿ ಎಷ್ಟೋ ಹೊತ್ತು ಕಳೆದಿದ್ದಾರೆ. ಎಲ್ಲರೂ ಅಲ್ಲಿ ನೋಡ್ತಾ ಇದ್ದಾರೆ. ಕೊನೆಗೆ ಪರಮೇಶ್ವರನನ್ನು ನೋಡೋದಕ್ಕೆ ಗರ್ಭಗುಡಿಗಳೇ ನಡೀತಾ ಇದ್ದಾರೆ. ನಡೀತಾ ಇದ್ದ ಇನ್ನೇನು ಪರಮೇಶ್ವರನ ಸನ್ನಿಧಿ ಬಂತು ಅನ್ನುವಾಗ ಎಲ್ಲರೂ ನೋಡ್ತಾ ಇದ್ದಾಗೇನೆ, ನೋಡ್ತಾ ಇದ್ದ ಹಾಗೆ ಒಂದು ಪ್ರಕಾಶಮಾನವಾದ ಜಾಜ್ವಲ್ಯಮಾನವಾದ ಬೆಳಕು ಕಾಣಿಸುತ್ತೆ. ಆ ಬೆಳಕಿನಲ್ಲಿ ಇವರು ತಕ್ಷಣ ಹೊರಟು ಹೋಗಿ ಶಿವನಲ್ಲಿ ಐಕ್ಯವಾದರು. ತಕ್ಷಣ ಇದೆಲ್ಲ ಒಂದು ಸೆಕೆಂಡ್ನಲ್ಲಿ ನಡೆದು ಹೋಯಿತು. ಎಲ್ಲರೂ ನೋಡ್ತಾ ಇದ್ದಾರೆ, ಶಿವನಲ್ಲಿ ಐಕ್ಯವಾಗ್ಬಿಟ್ರು. ಆ ಬೆಳಕಿನಲ್ಲಿ ಹೊರಟು ಹೋಗಿ ಶಿವನಲ್ಲಿ ಐಕ್ಯವಾದರು ಅಂತ ಹೇಳಿ ಈ ರೀತಿ ಈ ಮಹನೀಯರ ಚರಿತ್ರೆ ವರ್ಣಿತವಾಗಿದೆ. ಇಲ್ಲಿ ಮತ್ತೊಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಯಾವ ರಚನೆಯನ್ನು, ಸಂಗೀತ ರಚನೆಯೋ ಯಾವುದನ್ನು ಮಾಡಿಲ್ಲ, ಹಾಡಿಲ್ಲ. ಏನಾದರೂ ಮಾಡಿದರೆ ಒಂದು ಭಕ್ತಿಯ ಉನ್ಮಾದತೆಯಲ್ಲಿ ಕುಣಿದಿರಬಹುದು, ಶಿವನ ಮುಂದೆ ಕುಣಿದಿರಬಹುದು. ಆದರೆ ಇವರು ಯಾವ ಸಂಗೀತ ರಚನೆಯನ್ನು ಮಾಡಿಲ್ಲ, ಎಲ್ಲೂ ಹಾಡಿಲ್ಲ. ಮತ್ತು ಹಾಗಾದರೆ ಸಿನಿಮಾದಲ್ಲೆಲ್ಲ ಸ್ವಲ್ಪ ಉತ್ಪ್ರೇಕ್ಷೆ ಜಾಸ್ತಿ ಇದೆ. ಒಬ್ಬ ಸಾಹುಕಾರ ಜಮೀನ್ದಾರ ಹತ್ರ ಇವರು ಕೆಲಸ ಮಾಡಿದಾಗ್ಯೂ ಅವರು ಮನುಷ್ಯನಿಂದ ಸಾಧ್ಯವಾಗದಂಥ ಒಂದು ಕಾರ್ಯವನ್ನು ಇವರಿಗೆ ವಹಿಸಿದಾಗ ಚಿದಂಬರಕ್ಕೆ ಹೋಗಬಾರ್ದು ಅಂತ ಹೋಗುವಾದರೆ ಇದನ್ನೆಲ್ಲ ಮಾಡಿಬಿಟ್ಟು ಹೋಗು ಇಷ್ಟು ಕೆಲಸ ಹಾಗೆ ಹೇಳಿದ ಹಾಗೆ ಅದೆಲ್ಲ ಶಿವನು ಒಂದೇ ರಾತ್ರಿಯಲ್ಲಿ ಎಲ್ಲ ಮುಗಿಸಿದ ಹಾಗೆ ಒಂದು ಉತ್ಪ್ರೇಕ್ಷೆ ಮಾಡಿದ ಕಥೆ ಇದೆ. ಅದೆಲ್ಲ ಈ ಅಧಿಕೃತವಾಗಿ ಈ ಚರಿತ್ರೆಯಲ್ಲಿ ಇಲ್ಲ. ಮತ್ತು ಇವರನ್ನು ಬಹಳ ಮೆಚ್ಚಿಕೊಂಡ ಗೋಪಾಲಕೃಷ್ಣ ಭಾರತಿ ಅನ್ನೋ ಕವಿಗಳು ಇವರೇ ಹಾಡಿದ ಹಾಗೆ ಅನೇಕ ರಚನೆಗಳನ್ನು ರಚಿಸಿ ಒಂದೊಂದು ಜಾಗದಲ್ಲಿ ಇವರು ಹಾಡಿದ ಹಾಗೆ, ಅಯ್ಯ ಶಿವನೇ ನಾನು ಒಳಕ್ಕೆ ಬರಬಾರ್ದೆ, ನಂದಿ ಅಡ್ಡ ಇದೆಯಲ್ಲ ಜರುಗಬಾರ್ದೆ, ಜರುಗು ಅಂತ ಹೇಳಬಾರ್ದೆ, ಹೀಗೆಲ್ಲ ತಮ್ಮ ಭಾವನೆಯನ್ನು ಇವರ ಮೂಲಕ ತೋರಿಸಿಕೊಂಡಿದ್ದಾರೆ. ಅದು ಅವರ ಒಂದು ಇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಆದರೆ ನಂದ ಅನ್ನೋರು, ಅಂದರೆ ತಿರುನಾಳೈ ಪೋವಾರ್ ಅನ್ನುವ ನಾಯನಾರವರು ಈ ಥರ ಮಾಡಿದಾಗಿ ಚರಿತ್ರೆಯಲ್ಲಿ ಉಲ್ಲೇಖವಾಗಿಲ್ಲ. ಇದು ಈ ಮಹನೀಯರ ಚರಿತ್ರೆ. ಹೇಳುವುದಕ್ಕೆ ಬಹಳ ಸಂತೋಷವಾಗಿದೆ, ಕೇಳುವುದಕ್ಕೆ ನಿಮಗೂ ಸಂತೋಷವಾಗಿರಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ.
0: the 24/7 spiritual channel from shayon.org.
3: Dear listeners of shaivam.org, the following is Shukla Yajurvedam, Karmashaka, Adhyayam 2.
4: Atha Dvitiyodhyayaha Om Krishna Osya Kharishtho Gnaye Etva Jushtam Proksha Ami Vedirasi Barhishe Etva Jushtam Proksha Ami बर्हिरासि सृग्भ्यस्त्वा जुष्टं प्रोक्षामि आदित्यै व्युन्दानमसि विष्णोऽस्तुपोऽसि ऊर्णं मृदसन्त्वा स्तृणामि स्वासस्थान् देवेभ्यः भूपातये स्वाहा भुवानपतये स्वाहा भूतानां पताये स्वाहा गन्धर्वस्त्वा विश्वावासुः परे दधातु विश्वस्यारिष्ट्यै यजामानस्य परिधिरस्यग्निर्लयीलितः इन्द्रस्य बाहुरासि दक्षिणो विश्वस्यारिष्ट्यै यजामानस्य परिधिरस्यग्निर्लयीलितः मित्रावरुणोत्वोत्तरतः परिधत्तान् ध्रुवेण धर्माना विश्वस्यारिष्ट्यै यजामानस्य परिधिरस्यग्निर्लयीलितः पीतिः उत्रन्त्वा कवेद्युमन्तज्ञे समेधीमहि अग्ने बृहन्तामध्वरे समेदासि सूर्यस्त्वा पुरस्तात्पातु कस्याश्चिदभिषस्त्यै सवितुर्बाहूस्थाः ऊर्णं मृदसन्त्वा स्तृणामि स्वासस्थं देवेभ्यः आत्वावसावो रुद्रा आदित्याः साधन्तु घृताच्यासि जुहूर्णामसेदं प्रिये न धाम्ना अप्रिये सदासि सीद घृताच्यस्युपभृण्णामसेदं प्रिये न धाम्ना अप्रिये सदासि सीद घृताच्यासि ध्रुवानामसेदं प्रिये न धाम्ना अप्रिये सदासि सीद प्रिये न धाम्ना अप्रिये सदासि सीद ध्रुवा आसदनृतस्य यो नौता विष्णो पाहि पाहि यज्ञं पाहि यज्ञपातिं पाहि मां यज्ञन्यम् अग्ने एवाजजिद्वाजन् त्वा सरिष्यन्तं वाजजिदज्ञसम्मार्ज्मे नमो ओ देवेभ्यस्वधा पितृभ्यः सुयमे एमे भूयास्तम् अस्कन्नमद्याज्यन् देवेभ्यः सम्भ्रेयासम् अङ्घ्रेना विष्णो मा त्वा वक्रमिषम् वसुमतीमग्नेते छायामुपस्थेशम्।

ಸಮಸ್ತಪ್ಪಸೂನಾಂತಸ್ಮಾತ್ಸೌಭೂತಸಂಗ್ರಾಮಿಣಾಮಶ್ವಸ್ಯ ಸಮುದ್ರ ಕಲ್ಪಾ ಸೂತ್ರ ಯಜ್ಞೇನ ಮಗತ್ವ ನ ಹಿ ದೇವತಾನ್ಮದೃಜ್ಜಲತ್ಮಾ ಪಾದ ಉಪದೇವನಃ ಪತ್ವ

ಸ್ಥಿತಾರೇತಸ್ಮಿನ್ ಪರಿಷ್ಠಿತಾಯೇನಂ ಬ್ರಹ್ಮವರ್ಚಸೇನ ಪಂಚರಸಾಯಜ್ಯೋಜರಸೇನ ಉದಾರಜ್ಯೋಜರಸೇನ ಪ್ರಾಜಾಪತ್ಯ ಪ್ರಜನನೇನೈಕ ವಿಂಸಾರಜ್ಯೋಜರ

ಎಸ್ ಶಾಂತ ಉದಿತ ಅವ್ಯಪದೇಶ ಧರ್ಮ ಅನವಚ್ಛಿನ್ನೇಶು ದಟ್ ವಿಚ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಶಾಂತ ಉದಿತ ಅವ್ಯಪದೇಶ ಬಿಕಾಸ್ ಆಫ್ ದಿ ಶಾಂತ ಉದಿತ ಅವ್ಯಪದೇಶ ರಾಗ ಸತ್ವ ರಜಸ್ತಮಸ್ ಬಿಕಾಸ್ ಆಫ್ ಆಲ್ ದೀಸ್ ತ್ರೀ ಕೈಂಡ್ಸ್ ಆಫ್ ಗುಣಾಸ್ ಸರ್ವಧರ್ಮ ಅನುಪಾತಿ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಆಲ್ ದಿ ತ್ರೀ ಗುಣಾಸ್ ಶಾಂತ ಉದಿತ ಅಂಡ್ ಅವ್ಯಪದೇಶ ಅಂಡ್ ಸರ್ವಧರ್ಮ ಅನುಪಾತಿಷು ಅಂಡ್ ವಾಟ್ ಎವರ್ ಇಸ್ ಡಿಪೆಂಡೆಂಟ್ ಆನ್ ಆಲ್ ದಿ ಧರ್ಮಾಸ್ ಸರ್ವಧರ್ಮಾತ್ಮಕೇಶು ಸಮಾಪತ್ತಿ ಸಾ ನಿರ್ವಚಾರ ಇತಿ ಉಚ್ಯತೆ ಅಂಡ್ ಸರ್ವಧರ್ಮಾತ್ಮಕೇಶು ಸಮಾಪತ್ತಿ ದಟ್ ನಾಲೆಜ್ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಆಲ್ ದಿ ಆಬ್ಜೆಕ್ಟ್ ಆಫ್ ಸರ್ವಧರ್ಮಾತ್ಮಕೇಶು ನಿಮಿತ್ತ ಎಕ್ಸೆಟ್ರಾ ದಿ ಅನುಭವ ಎಕ್ಸೆಟ್ರಾ ಆಲ್ ದಟ್ ಇಫ್ ಇಟ್ ಇಸ್ ಡಿಪೆಂಡೆಂಟ್ ಆನ್ ದಟ್ ಕೈಂಡ್ ಆಫ್ ಸಮಾಪತ್ತಿ ಇಸ್ ಕಾಲ್ಡ್ ನಿರ್ವಿಚಾರ ಸಮಾಪತ್ತಿ ಸವಿತರ್ಕ ಸಮಾಪತ್ತಿ ನಿರ್ವಿತರ್ಕ ಸಮಾಪತ್ತಿ ಸವಿತರ್ಕ ಸಮಾಪತ್ತಿ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಸ್ ಗ್ರಾಸರ್ ನಿರ್ವಿತರ್ಕ ಸಮಾಪತ್ತಿ ದಿ ಡಿಫರೆನ್ಸಿಯೇಷನ್ ಡಸ್ ನಾಟ್ ಎಕ್ಸಿಸ್ಟ್ ಶಬ್ದ ಅರ್ಥ ಜ್ಞಾನ ಡಿಫರೆನ್ಸಿಯೇಷನ್ ಎಕ್ಸಿಸ್ಟ್ ವೆನ್ ದೇರ್ ಇಸ್ ಅ ಕನ್ಫ್ಯೂಷನ್ ಇನ್ ದಿಟ್ ಇಟ್ ಇಸ್ ಕಾಲ್ಡ್ ಸವಿತರ್ಕ ವೆನ್ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಶಬ್ದ ಅರ್ಥ ಜ್ಞಾನ ದಟ್ ಇಸ್ ನಿರ್ವಿತರ್ಕ ಅಂಡ್ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಸ್ ಸೆಟ್ಲರ್ ಇನ್ ಸವಿಚಾರ ಅಂಡ್ ವೆರ್ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ದಟ್ ಆಲ್ಸೋ ಡಿಪೆಂಡಿಂಗ್ ಆನ್ ದಿ ದೇಶ ಕಾಲ ಎಕ್ಸೆಟ್ರಾ ವೆನ್ ದೇರ್ ಇಸ್ ನೋ ರಿಲೇಶನ್ಶಿಪ್ ವಿತ್ ದಿ ಟೈಮ್ ಸ್ಪೇಸ್ ಎಕ್ಸೆಟ್ರಾ ಅಗೇನ್ ದಟ್ ಇಸ್ ಸವಿಚಾರ ನಿರ್ವಿಚಾರ ಏವಂ ಸ್ವರೂಪಂ ಹಿ ತದ್ ಭೂತಸೂಕ್ಷ್ಮಂ ಏತೇನ ಏವ ಸ್ವರೂಪೇನ ಆಲಂಬನಿ ಭೂತಂ ಏವ ಸಮಾಧಿ ಪ್ರಜ್ಞಾ ಸ್ವರೂಪಂ ಉಪರಂಜಯತಿ ಅಂಡ್ ಏತೇನೇವ ವಿತ್ ಡಿಪೆಂಡಿಂಗ್ ಆನ್ ದಿ ಸ್ಪೇಸ್ ಟೈಮ್ ಎಕ್ಸ್ಪೀರಿಯನ್ಸ್ ಎಕ್ಸೆಟ್ರಾ ಆಲಂಬನಿ ಭೂತಂ ಏವ ಸ್ವರೂಪ ಆಲಂಬನಿ ಭೂತಂ ಇವ ಇಟ್ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಡಿಪೆಂಡಿಂಗ್ ಆನ್ ದಿ ಸ್ಪೇಸ್ ಟೈಮ್ ಎಕ್ಸೆಟ್ರಾ ಆಲಂಬನಿ ಭೂತಮೇವ ಸಮಾಧಿ ಪ್ರಜ್ಞಾ ಸ್ವರೂಪ ಉಪರಂಜೇತಿ ದಿ ಸಮಾಧಿ ಪ್ರಜ್ಞಾ ಇಸ್ ಎಕ್ಸಿಸ್ಟಿಂಗ್ ಪ್ರಜ್ಞಾ ಚ ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ ಯದಾ ಭವತಿ ಅಂಡ್ ದಟ್ ಪ್ರಜ್ಞಾ ವೆನ್ ಇಟ್ ಇಸ್ ಸವಿತರ್ಕ ಇಟ್ ಇಸ್ ಡಿಪೆಂಡೆಂಟ್ ಆನ್ ದಿ ಸ್ಪೇಸ್ ಟೈಮ್ ಎಕ್ಸೆಟ್ರಾ ಅಂಡ್ ಪ್ರಜ್ಞಾ ಚ ದಟ್ ನಾಲೆಜ್ ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ ಯದಾ ಭವತಿ ವೆನ್ ಇಟ್ ಇಸ್ ಡಿವೈಡ್ ಆಫ್ ದಿಸ್ ರಿಲೇಶನ್ಶಿಪ್ ಇನ್ ದಿ ಸ್ಪೇಸ್ ಟೈಮ್ ಎಕ್ಸೆಟ್ರಾ ದೆನ್ ತದಾ ನಿರ್ವಿಚಾರ ಇತಿ ಉಚ್ಯತೆ ದಟ್ ಪಾಯಿಂಟ್ ಆಫ್ ಟೈಮ್ ಇಟ್ ಇಸ್ ಕಾಲ್ಡ್ ನಿರ್ವಿಚಾರ ತತ್ರ ಮಹಾವಸ್ತು ವಿಷಯ ಸವಿತರ್ಕ ನಿರ್ವಿತರ್ಕ ಚ ಸೂಕ್ಷ್ಮ ವಿಷಯ ಸವಿಚಾರ ನಿರ್ವಿಚಾರ ಚ ದಿಸ್ ಇಸ್ ದಿ ಬ್ರಾಡರ್ ಕ್ಲಾಸಿಫಿಕೇಶನ್ ದಿ ಸವಿತರ್ಕ ಅಂಡ್ ಸವಿಚಾರ ನಿರ್ವಿಚಾರ ಇಸ್ ಡಿಪೆಂಡೆಂಟ್ ಆನ್ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಸ್ ಗ್ರಾಸರ್ ಇನ್ ಸವಿತರ್ಕ ಅಂಡ್ ನಿರ್ವಿತರ್ಕ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಸ್ ಸಟ್ಲರ್ ಇನ್ ಸವಿಚಾರ ನಿರ್ವಿಚಾರ ದಿ ಡಿಫರೆನ್ಸ್ ಇಸ್ ಸವಿಚಾರ ದೇರ್ ಇಸ್ ರಿಲೇಷನ್ ದೇರ್ ಇಸ್ ಅ ಕನ್ಫ್ಯೂಷನ್ ಬಿಟ್ವೀನ್ ಶಬ್ದ ಅರ್ಥ ಅಂಡ್ ಜ್ಞಾನ ಇನ್ ನಿರ್ವಿಚಾರ ದೇರ್ ಇಸ್ ನೋ ಕನ್ಫ್ಯೂಷನ್ ಬಿಟ್ವೀನ್ ಶಬ್ದ ಅರ್ಥ ಅಂಡ್ ಜ್ಞಾನ ಅಂಡ್ ಇನ್ ಸವಿತರ್ಕ ಇಟ್ ಇಸ್ ಸಟ್ಲರ್ ಬಟ್ ಸ್ಟಿಲ್ ದಿ ನಾಲೆಜ್ ಇಸ್ ಡಿಪೆಂಡೆಂಟ್ ಆನ್ ದಿ ಸ್ಪೇಸ್ ಟೈಮ್ ಎಕ್ಸ್ಪೀರಿಯನ್ಸ್ ಆಲ್ ದಟ್ ಅಂಡ್ ಇನ್ ದಿ ನಿರ್ವಿತರ್ಕ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಸ್ಪೇಸ್ ಟೈಮ್ ಎಕ್ಸೆಟ್ರಾ ಬಟ್ ಸ್ಟಿಲ್ ಇಟ್ ಇಸ್ ದಿ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್ ಇಸ್ ಸೆಟ್ಲರ್ ನಿರ್ವಿತರ್ಕಯ ವಿಕಲ್ಪ ಹಾನಿರ್ ವ್ಯಾಖ್ಯಾತ ಇತಿ ಅಂಡ್ ಥ್ರೂ ದಿಸ್ ಇಟ್ ಸೆಲ್ಫ್ ವಿಕಲ್ಪ ಹಾನಿ ಶಬ್ದ ಅರ್ಥ ವಿಕಲ್ಪ ಶೂನ್ಯತ ವಿಕಲ್ಪ ಹಾನಿ ಮೀನ್ಸ್ ದಿ ಡಿಫರೆನ್ಸ್ ದಿ ಡಿಫರೆನ್ಸ್ ಆಫ್ ಶಬ್ದ ಅರ್ಥ ಜ್ಞಾನ ದೀಸ್ ಡಿಸ್ಟ್ರಾಯಿಂಗ್ ದಿಸ್ ಕನ್ಫ್ಯೂಷನ್ ಇಸ್ ಎಕ್ಸ್ಪ್ಲೈನ್ಡ್ ಥ್ರೂ ದಿಸ್ ಸೂಕ್ಷ್ಮ ವಿಷಯತ್ವ ಚ ಅಲಿಂಗ ಪರ್ಯವಸಾನಂ ಸೂಕ್ಷ್ಮ ವಿಷಯತ್ವ ಚ ಅಲಿಂಗ ಪರ್ಯವಸಾನಂ ಸೂಕ್ಷ್ಮ ವಿಷಯತ್ವ ಚ ಅಲಿಂಗ ಪರ್ಯವಸಾನಂ ಸೂಕ್ಷ್ಮ ವಿಷಯತ್ವ ಚ ಇಟ್ ಇಸ್ ಅಲಿಂಗ ಪರ್ಯವಸಾನಂ ಇನ್ ಸಮ್ ಬುಕ್ಸ್ ದೇ ಹ್ಯಾವ್ ಪ್ರಿಂಟೆಡ್ ಇಟ್ ವಿತ್ ಡಬಲ್ ಎಸ್ ಆಲಿಂಗ ಪರ್ಯವಸಾನಂ ಆಲಿಂಗಂ ಆಲಿಂಗನಂ ಮೀನ್ಸ್ ಎಂಬ್ರೇಸಿಂಗ್ So, sukshma vishayatvam cha, the subtle object is till the embracing. Alinga paryavasanam means till the embracing. Paryavasanam is limit. Limit is till you embrace. What? Which? So, there is a confusion. So, here you have to say,

ಜಾತಕರ್ಮ ಸ್ವಯಂ ಚಕ್ರೆ ವೇದವ್ಯಾಸೋ ಮಹಾಮುನಿ ನಾಮಕರ್ಮ ತತಶ್ಚಕ್ರೆ ಮುನಿರೇಕಾದಶೇಹನಿ ಉಪಾಕರ್ಮ ತತಃ ಕೃತ್ವ ವೇದಮಧ್ಯಾಪಯತ್ಸುಧೀಹಿ ಇತಿ. ಅಥ ಗಚ್ಛತಾ ಕಾಲೇನ ಮಾರ್ಕಂಡೇಯಸ್ಯ ಅಂತ್ಯೇ ಕಾಲೇ ಸಂಪ್ರಾಪ್ತೆ ಸತಿ ತತ್ ಪಿತ್ರೋ ಶೋಕದಶಾಂ ತಯೋ ತಾದೃಶ ದಶಾದರ್ಶನೇನ ತಸ್ಯ ಮಾರ್ಕಂಡೇಯಸ್ಯ ಅಗ್ರಿಮಾಂ ಪ್ರವೃತ್ತಿಮಾಹ ಸಂಪ್ರಾಪ್ತೆ ಷೋಡಶೇಬ್ದೇ ತು ಮಾರ್ಕಂಡೇಯಸ್ಯ ಧೀಮತಃ ಮೃಕಂಡುಃ ಶೋಕಧೀನಾತ್ಮ ವಿಲಲಾಪಾಕುಲೇಂದ್ರಿಯಃ ಮಾರ್ಕಂಡೇಯೋಪಿ ತಂ ದೃಷ್ಟ್ವಾ ವಿಲಪಂತಂ ಸುದುಃಖಿತಂ ಮೃಕಂಡುರುವಾಚ ತವ ಹೇತೋರಹಂ ವತ್ಸ ಶೋಚಾಮಿ ಶೃಣುಮೇ ವಚಃ ಆಯುಃ ಷೋಡಶ ವರ್ಷಾಣಿ ತವ ದತ್ತಂ ಪಿನಾಕಿನ ಸಕಾಲೋಯಮಿಹ ಪ್ರಾಪ್ತಃ ತಸ್ಮಾತ್ ಶೋಚಾಮಿ ನಂದನ. ವಸಿಷ್ಠ ಉವಾಚ ಪಿತ್ರೇತಿ ಕಥಿತಂ ಶ್ರುತ್ವಾ ಮಾರ್ಕಂಡೇಯೋಬ್ರವೀದಿತಿ ಮನ್ನಿಮಿತ್ತಃ ಪಿತಃಶೋಕಂ ಕದಾಚಿದಪಿ ಮಾ ಕೃತಃ ಯತಿಷ್ಯಾಮಿ ತಥಾ ತಾತ ಯಥಾ ಯಾಸ್ಯಾಂ ಯಮರ್ತ್ಯತಾಂ. ಸಮಾರಾಧ್ಯ ಮಹಾದೇವಂ ವಾಂಛಿತಾರ್ಥ ಪ್ರದಂ ಶಿವಂ ಮೃತ್ಯುಂಜಯಂ ವಿರೂಪಾಕ್ಷಂ ಸರ್ವಜ್ಞಂ ಸರ್ವದಂ ಸತಂ ಕಾಲಕಾಲಂ ಮಹಾಕಾಲಂ ಕಾಲಕೂಟ ವಿಶಾಶಿನಂ. ಇತಿ ಶ್ರುತ್ವಾ ವಚಸ್ತಸ್ಯ ಪಿತರಾವತಿ ಹರ್ಷಿತೌ ಸರ್ವಂ ಶೋಕಂ ಪರಿತ್ಯಜ್ಯ ಪ್ರಹೃಷ್ಟಾ ವಿದಮೂಚತುಃ ಪಿತರಾವೂಚತುಃ ತದ್ಗಚ್ಛ ಶರಣಂ ತಾತ ನಾತಃ ಪರತರಂ ಹಿತಂ. ವಸಿಷ್ಠ ಉವಾಚ ಪಿತ್ರೋರನುಜ್ಞಾಂ ಸಂಪ್ರಾಪ್ಯ ದಕ್ಷಿಣಾರ್ಣವರೋಧಸಿ ಲಿಂಗಂ ಸಂಸ್ಥಾಪ್ಯ ವಿಧಿವತ್ ಮಾರ್ಕಂಡೇಯೋ ನಿಜಾಹ್ವಯಂ ಪೂಜಿತಶ್ಚ ಮಹಾಭಕ್ತ್ಯ ಮಾರ್ಕಂಡೇಯೇನ ಶಂಕರಃ ಇತಿ. ಮೃತ್ಯುಕಾಲೇ ಶಿವಪೂಜಾನಿರತಂ ತಂ ಮಾರ್ಕಂಡೇಯಂ ಕಾಲಃ ಹಂತುಂ ಪ್ರಚಕ್ರಮೆ ತೇನ ಯೂನಾ ವಾರಿತಸ್ಯಾಪಿ ತಸ್ಯ ಕಾಲಸ್ಯ ಪ್ರವೃತ್ತಿಮಾಹ. ಶಿವಪೂಜಾ ಪ್ರಸಕ್ತಂ ಚ ತದ್ದಿನೇ ಸ್ತೋತುಮುದ್ಯತಂ ಆಜಗಾಮ ತಮುದ್ದಿಶ್ಯ ಕಾಲೋ ಮೃತ್ಯುಸಹಾಯವಾನ್ ವೃತರಕ್ತಾಂತ ನಯನಃ ಸರ್ಪವೃಶ್ಚಿಕ ರೋಮವಾನ್ ದಂಷ್ಟ್ರಾಕರಾಲ ವದನಃ ಚೂರ್ಣಿತಾಂಜನ ಸನ್ನಿಭಃ ಸಮಾಗಮ್ಯ ಚ ತಸ್ಯಾಸೌ ಕಾಲಃ ಪಾಶಮಪಾಸೃಜತ್ ಕಂಠಾರ್ಪಿತ ಮಹಾಪಾಶಃ ಮಾರ್ಕಂಡೇಯಸ್ತಮಬ್ರವೀತ್. ಮಾರ್ಕಂಡೇಯ ಉವಾಚ ಕಾಲತಾವತ್ ಪ್ರತೀಕ್ಷಸ್ವ ಕಾಲಂ ಮಮ ಮಹಾಮತೆ ನಿರ್ವರ್ತಯಾಮ್ಯ ಹಂಯಾವತ್ ಮಹಾಸ್ತೋತ್ರಂ ಜಗತ್ಪತೇಃ ಶಿವಸ್ತೋತ್ರಮನಿರ್ವರ್ತ್ಯ ನ ಕ್ವಚಿಚ್ಚ ವ್ರಜಾಮ್ಯಹಂ ನ ಸ್ವಪಾಮಿ ನ ಭೋಕ್ಷ್ಯಾಮೀತ್ಯೇತನ್ಮೇ ವ್ರತಮಾಹಿತಂ ಯೇತ್ರ ವಿಘ್ನಂ ಪ್ರಕುರ್ವಂತಿ ಶಿವಸ್ತೋತ್ರರತಾತ್ಮನಂ ತೇಚಿರೇಣ ವಿನಶ್ಯಂತಿ ತ್ವಾಮತೋ ವಾರಯಾಮ್ಯಹಂ ಯಥೈವ ರಾಜಭೃತ್ಯಾನಾಂ ರಾಜಶಾಸ್ತೈವ ನಾಪರಃ ತಥೈವ ಶಿವಭಕ್ತಾನಾಂ ಶಾಸ್ತಾಸೌ ಪರಮೇಶ್ವರಃ. ವಸಿಷ್ಠ ಉವಾಚ ಸ ಏವಂ ತರ್ಜಿತಸ್ತೇನ ಭಗವಾನ್ ವಿವೃತೇಕ್ಷಣಃ ಕಾಲೋ ಭೃಶಂ ಋಷೇತ್ಯಾಹ ಗ್ರಸನ್ನಿವ ಜಗತ್ರಯಂ. ಕಾಲ ಉವಾಚ ಕಿಂವಾತ್ರ ಬಹುನೋಕ್ತೇನ ಪಶ್ಯಮೇ ವಿಕ್ರಮಂ ಬಲಂ ಸಪಾತು ತ್ವಾಂ ಮಹಾದೇವಃ ಯಸ್ಯದಾಸೋಸಿ ಸಾಂಪ್ರತಂ. ವಸಿಷ್ಠ ಉವಾಚ ತೇನೈವ ಗರ್ಜತಾರಾಜನ್ನ ಕಾಲೇನಾಸೌ ಮಹಾಮುನಿಃ ಗ್ರಸ್ತುಂ ಹಠಾತ್ ಸಮಾರಬ್ಧಃ ರಾಹುಣೈವಂ ಯಥಾಶಶಿ ಇತಿ. ಸ್ವಭಕ್ತಯಾತನಾಂ ಸೋಢುಮಕ್ಷಮಃ ಭಗವಾನ್ ಶಿವಃ ಲಿಂಗಾತ್ ಪ್ರಾದುರ್ಬಭೂವೇತ್ಯಾಹ ಲಿಂಗಾದಥ ಸಮುತ್ತಸ್ಥೌ ಮೂರ್ತಿಮಾನ್ ಪರಮೇಶ್ವರಃ ಇತಿ. ಕಾಲಸ್ಯ ತಾಡನೇನ ಭಗವಾನ್ ಮಾರ್ಕಂಡೇಯಂ ರರಕ್ಷ ಇತ್ಯಾಹ ಗರ್ಜನ್ಮೇಘ ಇವೋದಗ್ರಂ ಹುಂಕೃತೇನ ಸ ತತ್ಕ್ಷಣಾತ್ ಉದ್ಧೃತ್ಯ ಪಾದಕಮಲಂ ಪ್ರಜಹಾರ ಭುಜಾಂತರೆ ಪಾದಪ್ರಹಾರಚಕಿತಃ ದೂರೇ ಮೃತ್ಯುಃ ಪಪಾತಃ ಇತಿ. ಕೋಪಾವಿಷ್ಟಂ ತಂ ಭಗವಂತಂ ಸ್ತುತ್ಯಾತೋಷಯಾಮಾಸ ಮಾರ್ಕಂಡೇಯಃ ಇತ್ಯಾಹ ದೂರೇ ಪತಿತಮಾಲೋಕ್ಯ ಕೃತಾಂತಂ ಭೀಷಣಾಕೃತಿಂ ಮಾರ್ಕಂಡೇಯೋಥ ತುಷ್ಟಾವ ತೇನ ಸ್ತೋತ್ರೇಣ ಶಂಕರಂ ಇತಿ. ಅಸ್ಮಿನ್ನಧ್ಯಾಯೇ ಮಾರ್ಕಂಡೇಯಕೃತಂ ಶಿವಸ್ತೋತ್ರಂ ಅವಧೇಯ ತದ್ಧಿ ತೇನ ಕೃತಂ ಶಿವಪ್ರಪದನಂ ದ್ಯೋತಯತಿ. ತದ್ಭಕ್ತ್ಯಾ ಪ್ರೀತಃ ಭಗವಾನ್ ಶಿವಃ ತಸ್ಮೈ ದೀರ್ಘಮಾಯುಃ ಪ್ರಾಯಚ್ಛತ್ ಇತ್ಯಾಹ ಆಯುಃ ಪ್ರಾದಾದಪರ್ಯಂತಂ ಅನೇಕ ಪ್ರಲಯಾವಧಿ ಮಾರ್ಕಂಡೇಯೋ ಮಹಾತೇಜಾಃ ದೇವದೇವ ಪ್ರಸಾದತಃ ಅಮೃತತ್ವಮನುಪ್ರಾಪ್ಯ
ददर्श प्रलयान् बहून् इति। मार्कण्डेयकृतशिवस्तोत्रपारायणेन भाषणमिदं समापयामि। मार्कण्डेय उवाच रत्नसानुशरासनं व्रजताद्रिशृङ्गनिकेतनम् शिञ्जिनीकृतपन्नगेश्वरमच्युतानलसायकम् क्षिप्रदग्धपुरत्रयं त्रिदशालयैरभिवन्दितम् चन्द्रशेखरमाश्रये मम किं करिष्यति वै यमः पञ्चपादपपुष्पगन्धिपदाम्बुजद्वयशोभितम् भाललोचनजातपावकदग्धमन्मथविग्रहम् भस्मदिग्धकलेवरं भवनाशिनं भवमव्ययम् चन्द्रशेखर।

ಸಂಹಿತಾಯ ನಮಃ, ಓಂ ಮಹರ್ಷಿವಂದಿತಾಯ ನಮಃ, ಓಂ ಪ್ರಕಾಶಾಯ ನಮಃ, ಓಂ ಸುಧರ್ಮಿನೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಮಯಾಯ ನಮಃ, ಓಂ ಜಗದ್ಬೀಜಾಯ ನಮಃ, ಓಂ ಹರಯೇ ನಮಃ, ಓಂ ಸೇವ್ಯಾಯ ನಮಃ, ಓಂ ಕ್ರತವೇ ನಮಃ, ಓಂ ಆಧಿಪತ್ಯಾಯ ನಮಃ, ಓಂ ಕಾಮಾಯ ನಮಃ, ಓಂ ಸ್ವರಾಯ ನಮಃ, ಓಂ ಯಶಸೇ ನಮಃ, ಓಂ ಪ್ರಚೇತಸೇ ನಮಃ, ಓಂ ಬ್ರಹ್ಮಮಯಾಯ ನಮಃ, ಓಂ ಸಕಲಾಯ ನಮಃ, ಓಂ ರುಕ್ಮವರ್ಣಾಯ ನಮಃ, ಓಂ

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருநாளை போவார் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: குருபியோ நம. எல்ல மகனியர்கோ நமஸ்கார. ಈ ವಿಡಿಯೋದಲ್ಲಿ ತಿರುನಾಳೈ ಪೋವಾರ್ ಅನ್ನುವ ನಾಯನಾರ ಬಗ್ಗೆ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ. ತಿರುನಾಳೈ ಪೋವಾರ್ ಅನ್ನೋದು ನಂದ ಅನ್ನುವ ಹೆಸರಿನವರ ಅನ್ವರ್ಥನಾಮ. ತಿರುನಾಳೈ ಪೋವಾರ್ ಅಂತಂದರೆ ನಾಳೆ ಹೋಗುವುದು ಅಂತ ಅರ್ಥ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಏನು ವಿವರಣೆ ಕೊಟ್ಟಿದ್ದಾರೆ ಅಂತಂದರೆ, ಶೆಮ್ಮೆಯೇ ತಿರುನಾಳೈ ಪೋವಾರ್ಕುಂ ಅಡಿಯೇ ಅಂತ. ಶೆಮ್ಮೆಯೇ ಅಂತಂದರೆ ಏನು ಅಂದರೆ ದ ಪರ್ಫೆಕ್ಟ್, ಪರಿಶುದ್ಧರಾದವರು, ಅತ್ಯಂತ ಪರಿಶುದ್ಧರಾದವರು, ಮನಸ್ಸಿನಲ್ಲಿ ಏನೂ ಕಳಂಕ ಇಲ್ಲ, ಬಹಳ ಪರಿಶುದ್ಧರಾದ ತಿರುನಾಳೈ ಪೋವಾರ್ ಅವರಿಗೆ ನಾನು ದಾಸನು ಅನ್ನೋ ಅಂಥ ಅರ್ಥ ಆ ವಾಕ್ಯದ್ದು. ನಾನು ಹೇಳಿದ ಹಾಗೆ ಈ ನಾಯನಾರನವರ ಹೆಸರು ನಂದ ಅಂತ. ಇವರು ಚೋಳರಾಜ್ಯದ ಆದನೂರ್ ಅನ್ನುವ ಸ್ಥಳದಲ್ಲಿ ಹುಟ್ಟಿ ಅಲ್ಲಿ ವಾಸವಾಗಿದ್ದರು. ಇವರು ಹುಟ್ಟಿದ್ದು ಅಸ್ಪೃಶ್ಯ ಜನಾಂಗದಲ್ಲಿ, ಅಂಟಚಬಲ್ ಆ ಜನಾಂಗದಲ್ಲಿ ಹುಟ್ಟಿದ್ದು. ಆದರೆ ಇವರ ಒಂದು ಹುಟ್ಟಿದ 3.5 ವರ್ಷದಲ್ಲಿಯೇ ಇವರಿಗೆ ಈಶ್ವರನಲ್ಲಿ ಅತೀವವಾದ ಒಂದು ಭಕ್ತಿ ಇದ್ದಿತ್ತು. ಅದು ಹೇಗೆ ಬಂತು, ಯಾವ ಪೂರ್ವಜನ್ಮದ ಸಂಸ್ಕಾರವೋ ಗೊತ್ತಿಲ್ಲ, ಆ ತರಹ ಇವರಿಗೆ ಶಿವಭಕ್ತಿ, ಪರಮೇಶ್ವರನಲ್ಲಿ ಭಕ್ತಿ. ಯಾವ ಥರ ಭಕ್ತಿ, ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾಯಿದ್ರು, ಅಪ್ಪ ಈಶ್ವರನೇ ನನಗೆ ಯಾರೂ ಗತಿ ಇಲ್ಲ, ನೀನೇ ನನಗೆ ಗತಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ಈ ತರಹ ಇವರ 3 ವರ್ಷದಿಂದ ಬಾಲಕನಿಂದ ಮಗು ಆವಾಗಲಿಂದಲೇ ಈ ಭಕ್ತಿ ಶಿವನಲ್ಲಿ. ಸರಿ, ಬೆಳೆದು ಸ್ವಲ್ಪ ಸ್ವಲ್ಪ ದೊಡ್ಡವರಾದರೂ ನಾನು ಹೇಳಿದಾಗೆ

ಸಾಧ್ಯವೋ ಹಾಗೆ ಮಾಡೋಣ ಎಂಬುದಾಗಿ ಎಲ್ರಿಗೂ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದಿದ್ದರಿಂದ ಈ ನಂದ ಅವರ ಮೇಲೆ ಅವರ ಜನಾಂಗದವರಿಗೆ ಬೇಕಾದಷ್ಟು ಜನಗಳಿಗೆಲ್ಲ ಇವರನ್ನು ಕಂಡರೆ ಒಂದು ತರಹ ಗೌರವ ಮರ್ಯಾದೆ ಇದೆಲ್ಲ ಬೆಳೆಯಿತು. ಬೆಳೆದು ಇವರು ಏನು ಮಾಡಿದ್ರು, ದೇವಸ್ಥಾನಗಳಿಗೆಲ್ಲ ಹೋಗೋರು, ದೂರದಿಂದಲೇ ಆಚೆಯಿಂದಲೇ ದೇವರ ದರ್ಶನ ಮಾಡೋರು, ಶಿವಸೇವೆ ಏನಾದರೂ ಮಾಡಬೇಕಲ್ಲ, ಪರಮೇಶ್ವರನ ಏನಾದರೂ ಕೈಂಕರ್ಯ ಮಾಡಬೇಕಲ್ಲ, ಏನು ಮಾಡೋರು ಇವರ ಜನಾಂಗದ ಪ್ರಕಾರ ಏನು ಮಾಡಬಹುದಾಗಿತ್ತು ಅಂತಂದರೆ, ಇವರು ಈ ಸತ್ತ ದನಗಳ ಚರ್ಮವನ್ನು ತೆಗೆದು ಅದನ್ನು ಹದಗೊಳಿಸಿ ಈ ದೇವಸ್ಥಾನಗಳಲ್ಲಿ ಉಪಯೋಗಿಸುವಂಥ ನಗಾರಿ ಭೇರಿ ಮುಂತಾದ ವಾದ್ಯಗಳನ್ನು ಅವರಿಗೆ ದೇವಸ್ಥಾನಗಳಲ್ಲಿ ಮಾಡಿಕೊಡ್ತಾಯಿದ್ರು. ಪೂರ್ವೋಚನ ಇದನ್ನೆಲ್ಲ ಕೊಡ್ತಾಯಿದ್ರು. ಇದು ಇವರು ಮಾಡ್ತಾ ಇದ್ದಂಥ ಒಂದು ಶಿವಕೈಂಕರ್ಯ, ಮತ್ತು ಇದು ಇವರಿಗೆ ಇವರ ಜೀವನೋಪಾಯವೂ ಇದ್ದಿರಬಹುದು. ಹೀಗೆ ಇವರಲ್ಲಿ ಶಿವಭಕ್ತಿ ಬೆಳೀತಾ ಏನಾಯಿತು, ತಮ್ಮ ಜೊತೆಯಲ್ಲಿರೋರಿಗೂ ಕೂಡ ಅದೇ ಹೇಳ್ತಾಯಿದ್ರು. ತಿರುಪುಂಗೂರ್ ಅನ್ನೋ ಊರಿಗೆ ಹೋದರು. ಅಲ್ಲಿ ಈಶ್ವರನ ದರ್ಶನ ಮಾಡಬೇಕು ಅಂತ ತಿರುಪುಂಗೂರ್ ಅನ್ನೋ ಊರಿಗೆ ಹೋದರು. ದೇವಸ್ಥಾನದ ಆಚೆಯೇ ನಿಂತಿದ್ದಾರೆ, ಹೋಗೋ ಹಾಗಿಲ್ವಲ್ಲ, ಕೀಳು ಜಾತಿಯಲ್ಲಿ ಹುಟ್ಟಿಬಿಟ್ಟನಲ್ಲಪ್ಪ ದೇವರೇ ಅಂತ ಎಷ್ಟೋ ಮರುಗಿದ್ದಾರೆ ಇವರು. ದರ್ಶನ ಮಾಡೋಕ್ಕಾಗ್ತಾ ಇಲ್ವಲ್ಲ, ಇಂತಹ ಜಾತಿನಲ್ಲಿ ಹುಟ್ಟಿಸ್ಬಿಟ್ಟಿಯಲ್ಲ ಅಂತ. ಸೊ ಆ ಊರಿಗೆ ಹೋಗಿ ಶಿವನ ದರ್ಶನ ಮಾಡೋಕ್ಕೆ ಆಚೆನೇ ನಿಂತಿದ್ದಾರೆ. ಅಲ್ಲಿ ಏನಾಗಿದೆ, ಒಂದು ದೊಡ್ಡ ಬಸವ ನಂದಿ ಶಿವನ ಅಡ್ಡಳಾಗಿ ನಿಂತಿದೆ. ಇವರಿಗೆ ಕಾಣ್ತಾ ಇಲ್ಲ, ಈಶ್ವರನು ದರ್ಶನವಾಗ್ತಾ ಇಲ್ಲ. ಅಯ್ಯೋ ಹೀಗಾಗೋಯ್ತಲ್ಲ ಅಂಥೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡಿದ್ರು. ಅಪ್ಪ ಈಶ್ವರ, ನಾನು ಬಂದಿದ್ದೀನಿ ನಿನ್ನ ದರ್ಶನಕ್ಕೋಸ್ಕರ, ಈ ನಂದಿ ಅಡ್ಡವಾಗಿ ಬೆಟ್ಟದ ಹಾಗೆ ಇದೆ, ಸ್ವಲ್ಪ ಅದನ್ನು ಪಕ್ಕಕ್ಕೆ ಜರುಗುವಂತೆ ಹೇಳಪ್ಪ, ನನಗೆ ದರ್ಶನವಾಗಲಿ ಅಂತ ಹೇಳಿದ್ರೆ ಈಶ್ವರ ತಕ್ಷಣ ಅನುಗ್ರಹ ಮಾಡಿ ನಂದಿಗೆ ಅಪ್ಪಣೆ ಮಾಡ್ದ, ಪಕ್ಕಕ್ಕೆ ಸರಿ, ನನ್ನ ಭಕ್ತ ಬಂದಿದ್ದಾನೆ, ಅವನಿಗೆ ದರ್ಶನವಾಗಬೇಕು, ಪಕ್ಕಕ್ಕೆ ಸರಿ ಅಂತ ಹೇಳಿದರು. ತಿರುಪುನ್ಗೂರಿನಲ್ಲಿ ಶಿವನಾಜ್ಞೆ ನಂದಿ ಅದನ್ನು ಪರಿಪಾಲಿಸ್ತಾ ಪಕ್ಕಕ್ಕೆ ನಂದಿ ಜರುಗಿತು. ಜರುಗಿದ ತಕ್ಷಣ ಈತನಿಗೆ ನಂದನಿಗೆ ಪರಮೇಶ್ವರನ ದರ್ಶನವಾಯಿತು. ಬಹಳ ಸಂತೋಷಪಟ್ಟ. ಶಿವನ ದರ್ಶನವಾದರೆ ಅವನಿಗೆ ಅದೇ ತಾನೇ ಉದ್ದೇಶ, ಇನ್ನೇ ಗತಿ ಅಂತ ತಾನೇ ಹೇಳಿದ್ದಾನೆ. ಆದ್ದರಿಂದ ಬಹಳ ಸಂತೋಷವಾಯಿತು. ಇವನ ಜೊತೆಯಲ್ಲಿ ಬಂದಿದ್ದವ್ರಿಗೂ ದರ್ಶನವಾಯಿತು. ಆಹಾ, ಎಂಥ ಮಹಾತ್ಮ ಇವನು, ನಂದಿ ಕೂಡ ಪಕ್ಕಕ್ಕೆ ಸರಿದು ಬಿಡ್ತಲ್ಲ ಅಂಥೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಅಲ್ಲಿಂದ ಸಂತೋಷಗೊಂಡು ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳ ಇತ್ತು. ಶಿವನಿಗೆ ಕೈಂಕರ್ಯ ಏನಾದರೂ ಮಾಡಬೇಕಲ್ಲ, ಏನು ಮಾಡ್ದ, ಆ ಹಳ್ಳವನ್ನು ಅಗ್ದು ಶರೀರ ಶ್ರಮದಿಂದ ದೊಡ್ಡ ಕೊಳವನ್ನು ನಿರ್ಮಿಸಿದ. ಅಲ್ಲಿ ತನ್ನ ಶರೀರ ಶ್ರಮದಿಂದ ಶ್ರಮಪಟ್ಟು ತೆಗೆದು ಅಗದು ದೊಡ್ಡ ಕೊಳವನ್ನು ಮಾಡಿ ಭಗವಂತನಿಗೆ ಆ ದೇವಸ್ಥಾನಕ್ಕೆ ಸಮರ್ಪಿಸಿದ. ಇವಾಗಲೂ ಈ ಊರಿಗೆ ಹೋಗೋದಾದರೆ ಯಾರಾದರೂ ನಂದಿ ಅಲ್ಲಿ ಪಕ್ಕಕ್ಕೆ ಜರುಗಿರುವುದನ್ನು ಕಾಣಬಹುದು. ಹೀಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಕೊಳವನ್ನೆಲ್ಲ ಮುಗಿಸಿ ಕೊಳದ ಕೆಲಸವನ್ನೆಲ್ಲ ಮುಗಿಸಿ ಮತ್ತೆ ಊರಿಗೆ ಬಂದ. ಅದೇ ಥರ ಶಿವಭಕ್ತಿ ಹೆಚ್ಚಾಗ್ತಾ ಇದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ಈಶ್ವರನ ದರ್ಶನ ಮಾಡೋದು, ಇದೇ ಈತನ ಒಂದು ಶರೀರದಲ್ಲಿ ಬೇರೂರು ಬಿಟ್ಟಿದೆ. ಹೀಗಿರುವಾಗ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಚಿದಂಬರಂಗೆ ಹೋಗ್ಬಿಟ್ಟು ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ದರ್ಶನ ಮಾಡಬೇಕು, ಆ ನಟರಾಜ ಮೂರ್ತಿ ಹೇಗೆ ನಾಟ್ಯವಾರದ ಅಂಥ ಮೂರ್ತಿಯನ್ನು ದರ್ಶನ ಮಾಡಬೇಕು ಅಂತ ಒಂದು ಆಸೆ ಮನಸ್ಸಿನಲ್ಲಿ ಹುಟ್ಟಿತು. ಮನಸ್ಸಿನಲ್ಲಿ ಬರೀ ಹುಟ್ಟಿದ್ದಲ್ಲ, ದಿವಸ ದಿವಸಕ್ಕೆ ಆ ಆಸೆ ಉತ್ಕಟವಾಗ್ತಾ ಇದೆ. ಅದಮ್ಯವಾದ ಆಸೆ, ಅದಮ್ಯ ಅಂದರೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆಸೆನ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದಮ್ಯವಾಗಿದೆ. ಸರಿ, ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಒಂದು ವರ್ಷ ಆಯಿತು, ಎರಡು ವರ್ಷ ಆಯಿತು, ಆ ಆಸೆ ಬಹಳ ಉತ್ಕಟವಾಗ್ತಾ ಇದೆ. ಅಪೇಕ್ಷೆ, ಚಿದಂಬರಂಗೆ ಹೋಗಲೇಬೇಕು, ನಟರಾಜನನ್ನು ದರ್ಶನ ಮಾಡಲೇಬೇಕು ಅಂತ. ಆದರೆ ಅಡ್ಡ ಬರ್ತಾ ಇರೋದೇನು, ತನ್ನ ಜಾತಿ. ಹೇಗೆ ಅಲ್ಲಿ ನನ್ನನ್ನು ಯಾರು ಒಳಗೆ ಸೇರಿಸ್ತಾರಾ, ದರ್ಶನಕ್ಕೆ ಬಿಡ್ತಾರಾ ಅನ್ನೋ ಮನೋವೇದನೆ. ಸರಿ, ಇದನ್ನು ತಮ್ಮ ಜೊತೆಯಲ್ಲಿದ್ದವರಿಗೆಲ್ಲ ಹೇಳಿದ್ದಾರೆ, ನಾನು ಚಿದಂಬರಕ್ಕೆ ಹೋಗ್ತೀನಿ, ನನಗೆ ಚಿದಂಬರಕ್ಕೆ ಹೋಗೋಕ್ಕೆ ಆಸೆ ಆಗಿಬಿಟ್ಟಿದೆ, ಹೋಗ್ತೀನಿ ಅಂತ. ಯಾವಾಗಪ್ಪ ಹೋಗ್ತೀಯಾ, ನಾಳೆ ಹೋಗ್ತೀನಿ. ಸರಿ, ಒಂದು ದಿವಸ ಹೇಳಿದ್ದಾಯಿತು, ಎರಡು ದಿವಸ ಹೇಳಿದ್ದಾಯಿತು, ವರ್ಷಗಳಗಟ್ಟಲೆ ಇದೇ ಹೇಳ್ತಾ ಇದ್ದಾರೆ, ನಾಳೆ ಹೋಗ್ತೀನಿ ಚಿದಂಬರಂಗೆ, ನಾಳೆ ಹೋಗ್ತೀನಿ ಅಂತ. ಇದರಿಂದ ಏನಾಯಿತು, ಜನಗಳಿಗೆಲ್ಲ ಇವರನ್ನು ಕಂಡರೆ ಒಂದು ಲೇವಡಿ ಮಾಡೋ ಹಾಗಾಗೋಯ್ತು, ಗೇಲಿ ಮಾಡೋದು. ಓ, ನಾಳೆ ಹೋಗ್ತಾರೆ ಇವರು, ನಾಳೆ ಹೋಗೋರು. ಅದರಿಂದಲೇ ಇವರಿಗೆ ನಾಳೆ ಪೋವಾರ್, ನಾಳೆ ಹೋಗೋರು ಅಂತ ಒಂದು ಅನ್ವರ್ಥನಾಮ ಬಂದುಬಿಟ್ಟಿದೆ.
ಯಾವಾಗ ಕೇಳಿದ್ರು ನಾಳೆ ಹೋಗ್ತೀನಿ ನಾಳೆ ಹೋಗ್ತೀನಿ.

0: ವರ್ಷಗಳಾಗೋಯ್ತು. ಹೀಗೆ ಹೇಳಿ ಕೊನೆಗೆ ಒಂದು ದಿವಸ ಆಸೆ ಅಪೇಕ್ಷೆ ಉತ್ಕಟವಾದ ಇಚ್ಛೆ ತಡೆಯಲಿಕ್ಕಾಗಲಿಲ್ಲ, ಹೊರಟುಬಿಟ್ರು. ಯಾರಿಗೂ ಹೇಳಲಿಲ್ಲ, ಹೊರಟೇ ಬಿಟ್ಟರು ಚಿದಂಬರಂಗೆ. ಅಷ್ಟು ಅದಮ್ಯವಾದ ಒಂದು ಅಪೇಕ್ಷೆ ಶಿವಭಕ್ತಿ. ಹೊರಟರು, ಬಂದರು ಚಿದಂಬರಂ ಎಲ್ಲೆಗೆ ಬಂದರು. ಬಂದ ತಕ್ಷಣ ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಅಲ್ಲಿಯೇ ಅಲ್ಲಿಯೇ ನಮಸ್ಕಾರ ಮಾಡಿದ್ರು. ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಊರೊಳಗೆ ಹೋಗೋ ಹಾಗಿಲ್ಲ, ಏನು ಮಾಡೋದು? ಆ ಊರನ್ನೇ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಶಿವನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಅದು ಎಷ್ಟು ದಿವಸ ಪ್ರದಕ್ಷಿಣೆ ಮಾಡಿದ್ರು ಆ ಊರನ್ನು ಎಲ್ಲೆಯಲ್ಲಿ, ಅವ್ರಿಗೆ ತಿಳಿದು ಕೊನೆಗೆ ಮನಸ್ಸಿಗೆ ಭಾಳ ಬೇಸರವಾಯಿತು. ಅಪ್ಪ ಶಿವನೇ, ನಾನು ಇಷ್ಟು ದೂರ ಬಂದು ನಿನ್ನ ದರ್ಶನ ಪಡೆಯೋಕ್ಕಾಗ್ತಾ ಇಲ್ವಲ್ಲ, ನಿನಗೆ ನನ್ನ ಒಂದು ವೇದನೆ ಗೊತ್ತಾಗ್ತಾ ಇಲ್ವಾ ಅಂತ ಇವರು ಯೋಚನೆ ಮಾಡಿ ಹಾಗೇ ಒಂಥರ ಮಂಪರ್ನಲ್ಲಿದ್ದಾರೆ. ಪರಮೇಶ್ವರನಿಗೆ ಇವರ ಮನಸ್ಥಿತಿ ಗೊತ್ತಿಲ್ವೇ? ಗೊತ್ತಿದೆ. ತಕ್ಷಣ ಈತನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಮಂಪರು ಬಂದಾಗ ಆ ಕನಸಿನಲ್ಲಿ ಹೇಳಿದರು ನಂದನಿಗೆ, ಅಪ್ಪ ನಂದ, ಏನು ಯೋಚನೆ ಮಾಡಬೇಡ, ನೀನು ನನ್ನ ದರ್ಶನವನ್ನು ಖಂಡಿತವಾಗಿ ಪಡೀತೀಯ. ನೀನು ಏನು ಮಾಡಬೇಕು ನೀನಂದರೆ, ಪರಿಶುದ್ಧನಾಗಬೇಕು. ಪರಿಶುದ್ಧ ಹೇಗಾಗ್ತೀಯ? ಇಲ್ಲಿ ಒಂದು ಅಗ್ನಿಯನ್ನು ಉತ್ಪತ್ತಿ ಮಾಡ್ತಾರೆ ಬ್ರಾಹ್ಮಣರು ಬಂದು. ಆ ಅಗ್ನಿಯಲ್ಲಿ ನೀನು ಪ್ರವೇಶ ಮಾಡಿದ ಮೇಲೆ ನೀನು ಪರಿಶುದ್ಧನಾಗ್ತೀಯ, ಆಮೇಲೆ ನಿನ್ನಲ್ಲಿಗೆ ದೇವಸ್ಥಾನದೊಳಕ್ಕೆ ಬರಬಹುದು. ನೀ ಯೋಚನೆ ಮಾಡಬೇಡ ಅಂತ ಒಂದು ಆಶ್ವಾಸನೆ. ತಕ್ಷಣ ಎಚ್ಚರವಾಯಿತು, ಏನು ಇದು ನಿಜವೇ? ಹೀಗೆ ನನ್ನನ್ನು ದರ್ಶನ ಮಾಡೋಕ್ಕೆ ಸಾಧ್ಯವೇ ಅಂತ ಇವರು ಆಶ್ಚರ್ಯ ಪಡ್ತಾ ಇರೋ ಸಮಯದಲ್ಲಿ ಅಲ್ಲಿ ಚಿದಂಬರಂ ದೇವಸ್ಥಾನದ ಬ್ರಾಹ್ಮಣರು, ಅವರಿಗೆ ಅಂದಣರುಗಳು ಅಂತ ಹೆಸರು, ಅವರು ಬಹಳ ವಿಶೇಷವಾದ ವೈಶಿಷ್ಟ್ಯವುಳ್ಳ ಬ್ರಾಹ್ಮಣರು. ಇವರ ಬಗ್ಗೆ ನಾನು ಬೇರೆ ಒಂದು ವಿಡಿಯೋ ಕೊಟ್ಟಿದ್ದೇನೆ, ಅದನ್ನು ನೀವು ನೋಡಿದ್ರೆ ಇವರು ಎಂಥ ಹೇಗೆ ಇವರು ಬೇರೆ ಬ್ರಾಹ್ಮಣರಿಂದ ಇವರು ಬೇರೆ ಹೇಗೆ ಅನ್ನೋದು ತಿಳಿಯುತ್ತೆ. ಅವರ ಪ್ರತಿಯೊಬ್ಬರ ಬ್ರಾಹ್ಮಣರ ಕನಸಿನಲ್ಲೂ ಶಿವನು ಹೀಗೆ ಆಜ್ಞೆ ಕೊಟ್ಟಿದ್ದಾನೆ, ನೋಡಿ ನನ್ನ ಭಕ್ತ ನಂದ ಅಂತ ಊರಾಚೆ ನನಗೋಸ್ಕರ ನನ್ನ ದರ್ಶನ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾನೆ, ಆತನನ್ನು ನೀವು ಪರಿಶುದ್ಧಗೊಳಿಸಿ. ಅಂದರೆ ಒಂದು ಅಗ್ನಿಕುಂಡವನ್ನು ತಯಾರು ಮಾಡಿ ಅದರಲ್ಲಿ ಅವನನ್ನು ಅಗ್ನಿ ಪ್ರವೇಶ ಆಗುವ ಹಾಗೆ ಮಾಡಿ ಅವನನ್ನು ಪರಿಶುದ್ಧನಾಗ್ತಾನೆ, ಆವಾಗ ನನ್ನ ಸನ್ನಿಧಿಗೆ ಕರ್ಕೊಂಡು ಬನ್ನಿ ಅಂತ ಪ್ರತಿಯೊಬ್ಬರಿಗೂ ಶಿವನ ಆಜ್ಞೆ ಆಗಿದೆ. ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಮಾರನೇ ದಿವಸ ಊರಿನ ಆಚೆ ಇರತಕ್ಕಂಥ ನಂದನನ್ನು ನೋಡೋಕ್ಕೆ ಪ್ರತಿಯೊಬ್ಬರೂ ಹೋದರು. ಪ್ರತಿಯೊಬ್ಬರಿಗೆ ಹೋದರೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನಂದನಿಗೆ, ಅಪ್ಪ ನಮಗೆ ಹೀಗೆ ಶಿವನ ಆಜ್ಞೆ ಆಗಿದೆ, ಆದ್ದರಿಂದ ನೀನು ದೇವಸ್ಥಾನಕ್ಕೆ ಬರಬೇಕು. ಬರೋದಕ್ಕೆ ಮುಂಚೆ ಇಲ್ಲಿ ನಾವು ನಿಮಗೆ ಅಗ್ನಿಯನ್ನು ತಯಾರು ಮಾಡ್ತೇವೆ, ಆ ಅಗ್ನಿಯಲ್ಲಿ ನೀನು ಪ್ರವೇಶ ಮಾಡಿ ಪರಿಶುದ್ಧನಾಗಿ ಬರ್ತಕ್ಕದ್ದು ಅಂತ ಹೇಳಿದಾಗ ಅಷ್ಟು ಜನ ಅಂದಣರುಗಳಿಗೂ ಬ್ರಾಹ್ಮಣರಿಗೂ ಕೂಡ ನಂದನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಅಗ್ನಿಯಲ್ಲಿ ಅವರು ತಯಾರಿಸ್ತಾರೆ. ಅಗ್ನಿಯ ಕುಂಡದಲ್ಲಿ ಪ್ರವೇಶಿಸ್ತಾನೆ. ಹೇಗೆ? ಶಿವನ ಧ್ಯಾನವನ್ನೇ ಮಾಡ್ತಾ, ಬೇರೆ ಏನೂ ಇಲ್ಲ ಮನಸ್ಸಿನಲ್ಲಿ, ಶಿವನ ಧ್ಯಾನವನ್ನು ಮಾಡ್ತಾ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾನೆ. ಅಗ್ನಿಯ ಮೇಲಕ್ಕೆ ಬಗೀರಂತ ಹೇಳುತ್ತೆ. ಆವಾಗ ಹೇಗೆ ಕಂಡ್ರು ಅಂತಂದರೆ, ಬ್ರಹ್ಮನು ಕಮಲದ ಮೇಲೆ ಕುಳಿತಿರೋ ಹಾಗೆ ಅಷ್ಟು ತೇಜಸ್ವಿಯಾಗಿ ಕಂಡ್ರು ಅಂತ ಶೇಟ್ಕಿಯಾರವರು ವರ್ಣನೆ ಕೊಡ್ತಾ ಇದ್ದಾರೆ. ಸರಿ, ಈ ಥರ ಕಾಣಿಸ್ಕೊಂಡ್ರು ಅವರು. ಆಮೇಲೆ ಅಗ್ನಿಯಿಂದ ಇವರು ಪರಿಶುದ್ಧರಾಗಿ ಹೊರಬಂದರು. ಹೊರಬಂದರೆ ಯಾವ ರೀತಿ ಇದ್ದಾರೆ? ಒಂದ ಮಹಾಮುನಿಗಳು ಆಗಿ ಯಜ್ಞೋಪವೀಧವನ್ನು ಧರಿಸಿ, ತ್ರಿಪುಂಡ್ರವನ್ನು ಧರಿಸಿ, ರುದ್ರಾಕ್ಷ ಮಾಲೆಯನ್ನು ಧರಿಸಿ, ಜಟಾಧಾರಿಯಾಗಿ, ಮಹಾ ತೇಜಸ್ವಿಯಾಗಿ, ಮಹಾಮುನಿಯಾಗಿ ಈಚೆ ಬಂದರು. ಈ ಕೌತುಕವನ್ನು ನೋಡಿ ದೇವತೆಗಳು ಮೇಲಿಂದ ಏನು ಮಾಡ್ತಾ ಇದ್ದಾರೆ? ಜಯಘೋಷ ಮಾಡ್ತಾ ಇದ್ದಾರೆ. ಆಹಾ ಆಹಾ ಅಂತ ಜಯಘೋಷ ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿ ಆಗ್ತಾ ಇದೆ, ದುಂದುಮಿ ನಾದ ಕೇಳ್ತಾ ಇದೆ. ಇಂತಹ ವೈಭವೋಪೇತವಾದ ಒಂದು ಘಟನೆ ಇಲ್ಲಿ ನಡೆಯಿತು. ಬ್ರಾಹ್ಮಣರೆಲ್ಲ ಇವರಿಗೆ ನಮಸ್ಕಾರ ಮಾಡಿ ಬಹಳ ಗೌರವದಿಂದ ದೇವಸ್ಥಾನದೊಳಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಅಲ್ಲಿ ಪರಮೇಶ್ವರನು ನೃತ್ಯ ಮಾಡಿದ ಜಾಗ, ಅದಕ್ಕೆ ಕನಕ ಸಭೆ ಅಂತ ಹೆಸರು. ಆ ಕನಕ ಸಭಾ ಮಂಟಪದಲ್ಲಿ ಇವರು ಕುಳಿತು ಪರಮೇಶ್ವರನಲ್ಲಿ ಧ್ಯಾನಾಸಕ್ತರಾಗಿ ಎಷ್ಟೋ ಹೊತ್ತು ಕಳೆದಿದ್ದಾರೆ. ಎಲ್ಲರೂ ಅಲ್ಲಿ ನೋಡ್ತಾ ಇದ್ದಾರೆ. ಕೊನೆಗೆ ಪರಮೇಶ್ವರನನ್ನು ನೋಡೋದಕ್ಕೆ ಗರ್ಭಗುಡಿಗಳೇ ನಡೀತಾ ಇದ್ದಾರೆ. ಇನ್ನೇನು ಪರಮೇಶ್ವರನ ಸನ್ನಿಧಿ ಬಂತು ಅನ್ನುವಾಗ ಎಲ್ಲರೂ ನೋಡ್ತಾ ಇದ್ದ ಹಾಗೇನೆ, ನೋಡ್ತಾ ಇದ್ದ ಹಾಗೆ ಒಂದು ಪ್ರಕಾಶಮಾನವಾದ ಜಾಜ್ವಲ್ಯಮಾನವಾದ ಬೆಳಕು ಕಾಣಿಸುತ್ತೆ. ಆ ಬೆಳಕಿನಲ್ಲಿ ಇವರು ತಕ್ಷಣ ಹೊರಟು ಹೋಗಿ ಶಿವನಲ್ಲಿ ಐಕ್ಯವಾದರು. ತಕ್ಷಣ ಇದೆಲ್ಲ ಒಂದು ಸೆಕೆಂಡ್ನಲ್ಲಿ ನಡೆದು ಹೋಯಿತು. ಎಲ್ಲರೂ ನೋಡ್ತಾ ಇದ್ದಾರೆ, ಶಿವನಲ್ಲಿ ಐಕ್ಯವಾಗ್ಬಿಟ್ರು, ಆ ಬೆಳಕಿನಲ್ಲಿ ಹೊರಟು ಹೋಗಿ ಶಿವನಲ್ಲಿ ಐಕ್ಯವಾದರು ಅಂತ ಹೇಳಿ ಈ ರೀತಿ ಈ ಮಹನೀಯರ ಚರಿತ್ರೆ ವರ್ಣಿತವಾಗಿದೆ. ಇಲ್ಲಿ ಮತ್ತೊಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಯಾವ ರಚನೆಯನ್ನು, ಸಂಗೀತ ರಚನೆಯೋ ಯಾವುದನ್ನು ಮಾಡಿಲ್ಲ, ಹಾಡಿಲ್ಲ. ಏನಾದರೂ ಮಾಡಿದರೆ ಒಂದು ಭಕ್ತಿಯ ಉನ್ಮಾದದೆಯಲ್ಲಿ ಕುಣಿದಿರಬಹುದು, ಶಿವನ ಮುಂದೆ ಕುಣಿದಿರಬಹುದು. ಆದರೆ ಇವರು ಯಾವ ಸಂಗೀತ ರಚನೆಯನ್ನು ಮಾಡಿಲ್ಲ, ಎಲ್ಲೂ ಹಾಡಿಲ್ಲ. ಮತ್ತು ಹಾಗಾದರೆ ಸಿನಿಮಾದಲ್ಲೆಲ್ಲ ಸ್ವಲ್ಪ ಉತ್ಪ್ರೇಕ್ಷೆ ಜಾಸ್ತಿ ಇದೆ. ಒಬ್ಬ ಸಾಹುಕಾರ ಜಮೀನ್ದಾರ ಹತ್ರ ಇವರು ಕೆಲಸ ಮಾಡಿದಾಗ್ಯೂ ಅವರು ಮನುಷ್ಯನಿಂದ ಸಾಧ್ಯವಾಗದಂಥ ಒಂದು ಕಾರ್ಯವನ್ನು ಇವರಿಗೆ ವಹಿಸಿದಾಗ ಚಿದಂಬರಕ್ಕೆ ಹೋಗಬಾರ್ದು ಅಂತ ಹೋಗುವಾದರೆ ಇದನ್ನೆಲ್ಲ ಮಾಡಿಬಿಟ್ಟು ಹೋಗು ಇಷ್ಟು ಕೆಲಸ ಹಾಗೆ ಹೇಳದ ಹಾಗೆ ಅದೆಲ್ಲ ಶಿವನು ಒಂದೇ ರಾತ್ರಿಯಲ್ಲಿ ಎಲ್ಲ ಮುಗಿಸಿದ ಹಾಗೆ ಒಂದು ಉತ್ಪ್ರೇಕ್ಷೆ ಮಾಡಿದ ಕಥೆ ಇದೆ. ಅದೆಲ್ಲ ಈ ಅಧಿಕೃತವಾಗಿ ಈ ಚರಿತ್ರೆಯಲ್ಲಿ ಇಲ್ಲ. ಮತ್ತು ಇವರನ್ನು ಬಹಳ ಮೆಚ್ಚಿಕೊಂಡ ಗೋಪಾಲಕೃಷ್ಣ ಭಾರತಿ ಅನ್ನೋ ಕವಿಗಳು ಇವರೇ ಹಾಡಿದ ಹಾಗೆ ಅನೇಕ ರಚನೆಗಳನ್ನು ರಚಿಸಿ ಒಂದೊಂದು ಜಾಗದಲ್ಲಿ ಇವರು ಹಾಡಿದ ಹಾಗೆ, ಅಯ್ಯ ಶಿವನೇ ನಾನು ಒಳಕ್ಕೆ ಬರಬಾರ್ದೆ, ನಂದಿ ಅಡ್ಡ ಇದೆಯಲ್ಲ ಜರುಗಬಾರ್ದೆ, ಜರುಗು ಅಂತ ಹೇಳಬಾರ್ದೆ, ಹೀಗೆಲ್ಲ ತಮ್ಮ ಭಾವನೆಯನ್ನು ಇವರ ಮೂಲಕ ತೋರಿಸಿಕೊಂಡಿದ್ದಾರೆ. ಅದು ಅವರ ಒಂದು ಇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಆದರೆ ನಂದ ಅನ್ನೋರು ಅಂದರೆ ತಿರುನಾಳೆ ಪೋವಾರ್ ಅನ್ನುವ ನಾಯನಾರವರು ಈ ಥರ ಮಾಡಿದಾಗಿ ಚರಿತ್ರೆಯಲ್ಲಿ ಉಲ್ಲೇಖವಾಗಿಲ್ಲ. ಇದು ಈ ಮಹನೀಯರ ಚರಿತ್ರೆ. ಹೇಳುವುದಕ್ಕೆ ಬಹಳ ಸಂತೋಷವಾಗಿದೆ, ಕೇಳುವುದಕ್ಕೆ ನಿಮಗೂ ಸಂತೋಷವಾಗಿರಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org.
2: Dear listeners of shaivam.org, the following is Shukla Yajurvedam, Karmashaka, Adhyayam 2.
3: Atha Dvitiyodhyayaha Om Krishna Osya Kharishtho Gnaye Etva Jushtam Proksha Ami Vedirasi Barhishe Etva Jushtam Proksha Ami ಬರ್ಹಿರಾಸಿ ಸೃಭ್ಯಸ್ವಾಜುಷ್ಟಂ ಪ್ರೋಕ್ಷಾಮಿ. ಆದಿತ್ಯೈ ವ್ಯುಂದಾನಮಸಿ ವಿಷ್ಣೋಸ್ತು ಪೋಸಿ. ಊರ್ಣಂ ಮೃದಸಂತ್ವಾಸ್ತೃಣಾಮಿ ಸ್ವಾಸಸ್ಥಾನ್ ದೇವೇಭ್ಯಃ. ಭೂಪಾತಯೇ ಸ್ವಾಹ, ಭುವನಪತಯೇ ಸ್ವಾಹ, ಭೂತಾನಾಂ ಪತಯೇ ಸ್ವಾಹ. ಗಂಧರ್ವಸ್ತ್ವಾ ವಿಶ್ವಾವಾಸು ಪರೇ ದಧಾತು ವಿಶ್ವಸ್ಯಾರಿಷ್ಟ್ಯೈ. ಯಜಮಾನಸ್ಯ ಪರಿಧಿರಸ್ಯ ಅಗ್ನಿರ್ಲಯೀಲಿತಃ. ಇಂದ್ರಸ್ಯ ಬಾಹುರಾಸಿ ದಕ್ಷಿಣೋ ವಿಶ್ವಸ್ಯಾರಿಷ್ಟ್ಯೈ. ಯಜಮಾನಸ್ಯ ಪರಿಧಿರಸ್ಯ ಅಗ್ನಿರ್ಲಯೀಲಿತಃ. ಮಿತ್ರವರುಣೋ ಉತ್ವೋತ್ತರತಃ ಪರಿಧತ್ತಾನ್ ಧ್ರುವೇನ ಧರ್ಮಾನಾ ವಿಶ್ವಸ್ಯಾರಿಷ್ಟ್ಯೈ. ಯಜಮಾನಸ್ಯ ಪರಿಧಿರಸ್ಯ ಅಗ್ನಿರ್ಲಯೀಲಿತಃ. ವೀತಿಹೋ ಉತ್ರಂತ್ವಾ ಕವೇದ್ಯುಮಂತಜ್ಞೆ ಸಮೀ ಧೀಮಹಿ. ಅಗ್ನೇ ಬೃಹಂತ ಮಧ್ವರೇ ಸಮೇದಾಸಿ ಸೂರ್ಯಸ್ತ್ವಾ ಪುರಸ್ತಾತ್ಪಾತು ಕಸ್ಯಾಶ್ಚಿದಭಿಷಸ್ತ್ಯೈ. ಸವಿತುರ್ಬಾಹೂಸ್ಥಾಃ ಊರ್ಣಂ ಮೃದಸಂತ್ವಾಸ್ತೃಣಾಮಿ ಸ್ವಾಸಸ್ಥಂ ದೇವೇಭ್ಯಃ. ಆತ್ವಾ ವಸಾವೋ ರುದ್ರ ಆದಿತ್ಯಾಃ ಸಾಧುಂತು. ಘೃತಾಚ್ಯಾಸಿ ಜುಹೂರ್ಣಮಸೇದಂ ಪ್ರಿಯೇ ನಧಾಂನ ಅಪ್ರಿಯೇ ಸದಾಸಿ ಸೀದ. ಘೃತಾಚ್ಯಸ್ಯುಪಭೃಣ್ಣಮಸೇದಂ ಪ್ರಿಯೇ ನಧಾಂನ ಅಪ್ರಿಯೇ ಸದಾಸಿ ಸೀದ. ಘೃತಾಚ್ಯಾಸಿ ಧ್ರುವನಮಸೇದಂ ಪ್ರಿಯೇ ನಧಾಂನ ಅಪ್ರಿಯೇ ಸದಾಸಿ ಸೀದ. ಪ್ರಿಯೇ ನಧಾಂನ ಅಪ್ರಿಯೇ ಸದಾಸಿ ಸೀದ. ಧ್ರುವ ಆಸದನ್ರತಸ್ಯ ಯೋ ನೌತಾ ವಿಷ್ಣೋ ಪಾಹಿ. ಪಾಹಿ ಯಜ್ಞಂ ಪಾಹಿ ಯಜ್ಞಪಾತಿಂ ಪಾಹಿ ಮಾಂ ಯಜ್ಞನ್ಯಂ. ಅಗ್ನೇ ವಾಜಜಿದ್ವಾಜನ್ ತ್ವಾ ಸರಿಷ್ಯಂತಂ ವಾಜಜಿತ್ ಅಗ್ನೆ ಸಮ್ಮಾರ್ಜ್ಮಿ. ನಮೋ ದೇವೇಭ್ಯ ಸ್ವಧಾ ಪಿತೃಭ್ಯ ಸುಯಮೇ ಮೇ ಭೂಯಾಸ್ತಂ. అస్కన్న మధ్యాజ్యం దేవేభ్యః సంభ్రేయాసం అంఘ్రేణ విష్ణో మాత్వా వక్రమిషం వసుమతి మగ్నేతే ఛాయాముపస్థేశం.

ಅನ್ವರಿಜ್ಯಂತಮತ್ಕರೇಕಂಶನ್ಯರಂಗೇ ಸಮನಸ್ತಂಬನ್ವರಿಜ್ಯ ವೈರಾಜಗುಂಸಾವಧೋದ್ರಾಮನುಷ್ಯಾ ನಾಮಸ್ತ

ಸಂ ವೃಕ್ಷಸ್ತ್ರಂ ವರ್ಷಯಕ್ಷಾಮೇತಾಭ್ಯನೋಚರ ಭಾರಿತ್ಯ ದುರಿತಾನ್ ವಾರೇತಾವಚ್ಚ ವಾಗ ಏವ ಶಕಂ ಸತ್ಯ

ಬಾಹುಧ್ಯಾಂಭವತ್ಸ್ಯಾಮಾಂತರಿಮಾಭಗಂಧಾನ್ವಸನಾಮಧಕ್ಯಪೂರ್ವಾಭಿಜಿ ಅಭಿಧಾನಿ ಗುರುನಮತಿ ಗಂಧಾಧಿ ಸತ್ತಾಧಿ ಸಪ್ತಸಂಗ ಸಪ್ತಸಂಗ್ಯಂತಾಧಿ ಗಮನೋ ಸತ್ತಾಧಿ

ಅಗ್ನೇಹ ಸ್ವಾಹ ವಾಯುರೇ ಸ್ವಾಹ ಭೂಯಾಯ ಸ್ವಾಹ ತಮಸ್ಸೃತ್ಯ ಸ್ವಾಮಿ ಸತ್ಯಮಸಿ ಸತ್ಯಸ್ಯ ಸತ್ಯಮಸ್ಸೃತ್ಯಮಂಥ ದೇವಾನಾಂ ಛಾಯಾಮೃತ್ಯ ನಾಮೃತ್ತೈ ಯತ್ವಂ ಪ್ರಜಾಪತಿರಸ್ತ ಧೀರಸ್ಯಂ ರಾಜನೀಮ ಭಗವತ್ಪದ್ರಂ ತೇಜವತ್ವ ಯೇನ ವಿಶೋಪೋ ವಿನಾನಃ ಪುರದೇ ಕೈಯನ್ ಪಶನ್.

ಸ್ವಭಕ್ತಯಾತನಾಂ ಸೋಢುಮಕ್ಷಮಃ ಭಗವಾನ್ ಶಿವಃ ಲಿಂಗಾತ್ ಪ್ರಾದುರ್ಬಭೂವೇತ್ಯಾಹ ಲಿಂಗಾತಥ ಸಮುತ್ತಸ್ಥೌ ಮೂರ್ತಿಮಾನ್ ಪರಮೇಶ್ವರಃ ಇತಿ. ಕಾಲಸ್ಯ ತಾಡನೇನ ಭಗವಾನ್ ಮಾರ್ಕಂಡೇಯಂ ರರಕ್ಷ ಇತ್ಯಾಹ ಗರ್ಜನ್ಮೇಘ ಇವೋದಗ್ರಂ ಹುಂಕೃತೇನ ಸ ತತ್ಕ್ಷಣಾತ್ ಉದ್ಧೃತ್ಯ ಪಾದಕಮಲಂ ಪ್ರಜಹಾರ ಭುಜಾಂತರೆ ಪಾದ ಪ್ರಹಾರಚಕಿತಃ ದೂರೇ ಮೃತ್ಯು ಪಪಾತಃ ಇತಿ. ಕೋಪಾವಿಷ್ಟಂ ತಂ ಭಗವಂತಂ ಸ್ತುತ್ಯಾತೋಷಯಾಮಾಸ ಮಾರ್ಕಂಡೇಯಃ ಇತ್ಯಾಹ ದೂರೇ ಪತಿತಮಾಲೋಕ್ಯ ಕೃತಾಂತಂ ಭೀಷಣಾಕೃತಿಂ ಮಾರ್ಕಂಡೇಯೋಥ ತುಷ್ಟಾವ ತೇನ ಸ್ತೋತ್ರೇಣ ಶಂಕರಂ ಇತಿ. ಅಸ್ಮಿನ್ನಧ್ಯಾಯೇ ಮಾರ್ಕಂಡೇಯಕೃತಂ ಶಿವಸ್ತೋತ್ರಂ ಅವಧೇಯಂ ತದ್ಧಿ ತೇನ ಕೃತಂ ಶಿವಪ್ರಪದನಂ ದ್ಯೋತಯತಿ. ತದ್ಭಕ್ತ್ಯಾ ಪ್ರೀತಃ ಭಗವಾನ್ ಶಿವಃ ತಸ್ಮೈ ದೀರ್ಘಮಾಯುಃಪ್ರಾಯಚ್ಛತ್ ಇತ್ಯಾಹ ಆಯುಃಪ್ರಾದಾದಪರ್ಯಂತಂ ಅನೇಕ ಪ್ರಲಯಾವಧಿ ಮಾರ್ಕಂಡೇಯೋ ಮಹಾತೇಜಃ ದೇವದೇವ ಪ್ರಸಾದತಃ ಅಮೃತತ್ವಮನುಪ್ರಾಪ್ಯ ದದರ್ಶ ಪ್ರಲಯಾನ್ ಬಹೂನ್ ಇತಿ. ಮಾರ್ಕಂಡೇಯಕೃತ ಶಿವಸ್ತೋತ್ರಪಾರಾಯಣೇನ ಭಾಷಣಮಿದಂ ಸಮಾಪಯಾಮಿ. ಮಾರ್ಕಂಡೇಯ ಉವಾಚ ರತ್ನಸಾನುಶರಾಸನಂ ರಜತಾದ್ರಿಶೃಂಗನಿಕೇತನಂ ಶಿಂಜಿನೀಕೃತಪನ್ನಗೇಶ್ವರಮಚ್ಯುತಾನಲಸಾಯಕಂ ಕ್ಷಿಪ್ರದಗ್ಧಪುರತ್ರಯಂ ತ್ರಿದಶಾಲಯೈರಭಿವಂದಿತಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ ಪಂಚಪಾದಪುಷ್ಪಗಂಧಿಪದಾಂಬುಜದ್ವಯಶೋಭಿತಂ ಭಾಲಲೋಚನಜಾತಪಾವಕದಗ್ಧಮನ್ಮಥವಿಗ್ರಹಂ ಭಸ್ಮದಿಗ್ಧಕಲೇವರಂ ಭವನಾಶಿನಂ ಭವಮವ್ಯಯಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ ಮತ್ತವಾರಣಮುಖ್ಯಚರ್ಮಕೃತೋತ್ತರೀಯಮನೋಹರಂ ಪಂಕಜಾಸನ ಪದ್ಮಲೋಚನ ಪೂಜಿತಾಂಘ್ರಿಸರೋರುಹಂ ದೇವಸಿದ್ಧತರಂಗಿಣೀ ಕರಸಿಕ್ತಶೀತಜಟಾಧರಂ ಚಂದ್ರಶೇಖರ.

0: ಸ್ವಾಮಿನಾಥಂ ದೇವೇಶಮೃಷಭಧ್ವಜಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಅನಂತಮವ್ಯಯಂ ಶಾಂತಂ ಅಕ್ಷಮಾಲಾಧರಂ ಹರಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಆನಂದಂ ಪರಮಂ ನಿತ್ಯಂ ಕೈವಲ್ಯಪದಕಾರಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ಸ್ವರ್ಗಾಪವರ್ಗದಾತಾರಂ ಸೃಷ್ಟಿಸ್ಥಿತ್ಯಂತಕಾರಿಣಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯುಃ ಕರಿಷ್ಯತಿ ವಸಿಷ್ಠ ಉವಾಚ ಮಾರ್ಕಂಡೇಯ ಕೃತಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ ತಸ್ಯ ಮೃತ್ಯುಭಯಂ ನಾಸ್ತಿ ಸತ್ಯಂ ಸತ್ಯಂ ವದಾಮ್ಯಹಂ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ
1: ಓಂ ನಮಃ ಶಿವಾಯ ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್ ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್ ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್ ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ ಆಸ್ ಎ ರಿಸಲ್ಟ್ ಆಫ್ ದೀಸ್ ಚೇಂಜಸ್ ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್ ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಷನ್ಸ್ ವಿ ಆಲ್ಸೋ ರಿಕ್ವೆಸ್ಟ್ ಯು ಟು ಎನ್ಕರೇಜ್ ಯುವರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಟು ಲಿಸನ್ ಟು ಆ್ಯಂಡ್ ಬೆನಿಫಿಟ್ ಫ್ರಮ್ ಅವರ್ ರೇಡಿಯೋ ಸರ್ವಿಸಸ್ ಓಂ ನಮಃ ಶಿವಾಯ